0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ಮಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಬದುಕಿನಲ್ಲಿ ನೀರಿನಂತೆ ಇರಬೇಕು, ಸದಾ ನೀರಿನಂತೆ ಹರಿಯುತ್ತಿರಬೇಕು, ಕಸ ಕಡ್ಡಿಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತವೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ ದಿನಾಂಕ 29 August 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ

ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಸೂತ್ರವು ನೀನಯ್ಯ, ಪಾತ್ರವು ನಾನಯ್ಯ, ಆಡಿಸಿ ನೋಡುವ ಓ ಹನುಮಂತನೇ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರವಾಸ, ನಾನಿನ್ನ ದಾಸ, ನಮಿಸುವೆ ಚರಣಕ್ಕೆ ಯಲಗೂರೇಶ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಅದು ನೋಡು ಮುಗಿಲೆತ್ತರ ಹನುಮ ಗುಡಿಯ ಗೋಪುರ, ಪದತಲದ ವೃಷಭಾವತಿ ಹನುಮ ನಗ್ರಿ ನೂಪುರ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಅಕಳಂಕಿತ ಓ ಹನುಮ ಕರುಣಾಕರ, ಎಂದೆಂದು ನಿನ್ನ ಹೆಸರು ಅಜರಾಮರ ಅಜರಾಮರ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಈ ಪುಣ್ಯ ಈ ಭಾಗ್ಯ ಎಷ್ಟು ಜನಗಳಿಗುಂಟು ಅರಿಯರಾರು, ನನಗೂ ನಿನಗಿರುವ ನಂಟು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಮನಸ್ಸಿನ ಕೊಳೆಯನ್ನು ಅಳಿಸಯ್ಯ, ನೀ ಭಕುತಿಯ ಬೆಳೆಯ ಬೆಳೆಸಯ್ಯ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಏಳೂರ ಪೊರೆಮನೆ ಯಲಗೂರ ಒಡೆಯನೇ ಆದ್ಯಂತ ರಹಿತನೇ ಆಂಜನೇಯನೇ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನೋಡಬನ್ನಿ ನೋಡಬನ್ನಿ ಗಾಳಿ ಹನುಮನ, ಹಾಡಬನ್ನಿ ಹಾಡಬನ್ನಿ ಅವನ ಕೀರ್ತಿ ಹಾಡನ.

0: ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6306071236 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ಮೆಚ್ಚುಗೆ. ಮೆಚ್ಚುಗೆ ಎಂದರೆ ಅಭಿನಂದನೆ, ಕೃತಜ್ಞತೆ ಅಥವಾ ಪ್ರಶಂಸೆಯನ್ನು ವ್ಯಕ್ತಪಡಿಸುವ ಸಣ್ಣ ಮತ್ತು ಅರ್ಥಪೂರ್ಣವಾದ ಮಾತುಗಳು. ಇದು ವ್ಯಕ್ತಿಯೊಬ್ಬರ ಕಾರ್ಯ ಅಥವಾ ಗುಣಗಳನ್ನು ಗುರುತಿಸಿ ಅವರಿಗೆ ಗೌರವ ಮತ್ತು ಪ್ರೋತ್ಸಾಹ ನೀಡುತ್ತದೆ. ಆತ್ಮೀಯರೇ, ಪರರ ಮೆಚ್ಚುಗೆಗಾಗಿ ಯಾವತ್ತೂ ಎಡವಬಾರದು. ನಮ್ಮ ಮನದ ಇಚ್ಛೆಗೆ ವಿರುದ್ಧವಾಗಿ ನಡೆಯಬಾರದು. ನಾವು ಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವರು ನಮ್ಮನ್ನು ಇಷ್ಟಪಡುತ್ತಾರೆ. ಅದೇ ನಾವು ಕಷ್ಟಪಟ್ಟು ದುಡಿದರೆ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುತ್ತಾನೆ. ಇಷ್ಟಪಡುವುದಕ್ಕೂ ಅಭಿಮಾನಕ್ಕೂ ಮೆಚ್ಚುಗೆಗೂ ಇದೇ ವ್ಯತ್ಯಾಸ. ಇನ್ನು ಜೀವನದಲ್ಲಿ ಈ ಎರಡು ವಸ್ತುಗಳನ್ನು ಯಾವತ್ತಿಗೂ ಬಯಸಬಾರದು. ಅವು ಏನೆಂದರೆ, ಆತ್ಮೀಯರೇ, ಒಂದು ದುಡಿಮೆ ಇಲ್ಲದ ಹಣ ಹಾಗೂ ಕಾರ್ಯ ಸಾಧನ ಇಲ್ಲದ ಮೆಚ್ಚುಗೆ. ಯಾವುದಕ್ಕೂ ಪರರ ಮೆಚ್ಚುಗೆಗಾಗಿ ಏನನ್ನು ಮಾಡದಿರುವುದು ಬಹಳ ಒಳ್ಳೆಯದು. ಏಕೆ ಎಂದರೆ, ನಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ಮಾಡಬೇಕು, ಅದು ನಮಗೆ ಮೆಚ್ಚುಗೆಯಾಗುತ್ತದೆ. ಜೀವನ ಕೇವಲ ತೋರಿಕೆಯಾಗದೆ ನಮ್ಮ ಅಂತರಂಗದ ಭಾಷೆ ಆಗಬೇಕು. ತೋರಿಕೆಗಾಗಿ ಮಾಡಿದ್ದು ಆತ್ಮಕ್ಕೆ ತೃಪ್ತಿಯಾಗದು. ಮಾಡಿದ್ದು ತಿಳಿಯದಂತೆ ಗುಪ್ತ ಕಾರ್ಯಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾ ಹೋಗಬೇಕು. ಇನ್ನು ಕೇವಲ ನಮ್ಮ ಸಾಧನೆ ಮಾತ್ರ ಸದ್ದು ಮಾಡಬೇಕು, ಆವಾಗ ಸಂಪೂರ್ಣತೆ. ಕೇವಲ ಅಗತ್ಯವಿದ್ದಾಗ ಮಾತ್ರ ನಮ್ಮ ಸ್ವಾರ್ಥತೆಗಾಗಿ ನಿಮ್ಮಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿ, ನಿಮ್ಮ ಅಗತ್ಯವಿಲ್ಲದಾಗ ನಿಮ್ಮನ್ನೇ ಯಾರೆಂದು ಕೇಳುವರು? ಅದು ಕೇವಲ ತೋರಿಕೆ, ಸ್ವಾರ್ಥತೆಯ ಮೆಚ್ಚುಗೆಯಾಗುತ್ತದೆ. ಆತ್ಮೀಯರೇ, ಕಾಲ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಆದರೆ ಕಾಲ ಸಮಸ್ಯೆಯೊಂದಿಗೆ ಹೊಂದಾಣಿಕೆ ಕಲಿಸುತ್ತದೆ, ಸಮಸ್ಯೆಯೊಂದಿಗೆ ಬದುಕೋ ರೀತಿಯನ್ನು ತಿಳಿಸಿಕೊಡುತ್ತದೆ. ಹಾಗೆ ಮೆಚ್ಚುಗೆ ಕೂಡ ಪ್ರಾಮಾಣಿಕ ಮೆಚ್ಚುಗೆಯಾಗಿದ್ದರೆ ಮಾತ್ರ ನಮ್ಮ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ಇನ್ನು ತೋರಿಕೆ ಹೊಗಳಿಕೆಯಾದರೆ ಅದರ ಪರಿಣಾಮ ಬೇರೆಯಾಗುತ್ತದೆ. ಒಂದು ಮಾತಂತೂ ನಿಜ, ಆತ್ಮೀಯರೇ, ಮೆಚ್ಚುಗೆಯಲ್ಲೂ ತುಂಬ ಪ್ರಕಾರಗಳಿವೆ. ಕೆಲವರು ಕೆಲವೊಮ್ಮೆ ಅನಿವಾರ್ಯತೆಗಾಗಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಇನ್ನು ಕೆಲವರು ನಿಮ್ಮಿಂದ ಅವರಿಗೇನೋ ಮುಂಬರುವ ದಿನಗಳಲ್ಲಿ ಸಹಾಯ ಬೇಕಾಗಿದೆ ಎಂದು ಕ್ಷಣಿಕ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಹಾಗೆ ಇನ್ನೂ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸದಿದ್ದರೆ ಏನಾದರೂ ತಪ್ಪಾಗಬಹುದು ಎಂದು ಸಂಶಯಾಸ್ಪದವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಇವೆಲ್ಲವನ್ನು ದೂರದೃಷ್ಟಿಯಿಂದ ನೋಡುವ, ಅದನ್ನು ಅರಿಯುವ ಜಾಣತನ ಬಹಳ ಮುಖ್ಯ. ಇಲ್ಲವಾದರೆ ಇವು ಒಂದಲ್ಲ ಒಂದು ರೀತಿಯಿಂದ ಸಾಧನೆಗೆ ಅಡ್ಡಿಯಾಗಬಹುದು ಎನ್ನುವುದು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ನಾವು ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡಬೇಕು. ಅದು ಏನೆಂದರೆ, ಒಂದು ಬೆರಳು ಅವರನ್ನು ತೋರಿಸಿದರೆ ಮೂರು ಬೆರಳು ನಿನ್ನ ಕಡೆ ತೋರಿಸುತ್ತದೆ. ಇಂತಹ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕು. ಇನ್ನು ಆತ್ಮೀಯರೇ, ಅತಿಯಾದ ಮೆಚ್ಚುಗೆ, ಅತಿಯಾದ ಹೊಗಳಿಕೆಯನ್ನು ಬಯಸುವುದು ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ದೇಹದ ರಕ್ತ ಶುದ್ಧಿಗೆ ಕಹಿಯಾದ ರಸ ಹಗಲಕಾಯಿ ಎನ್ನುವಂತೆ, ಹಾಗೆ ಸಾಧನೆಗೆ ನಿಂದನೆಗಳೇ ಔಷಧಿ. ಹಾಗೆ ಕಷ್ಟಗಳು, ಸೋಲು ಇವೆಲ್ಲವುಗಳು ಮನುಷ್ಯನನ್ನು ಕಷ್ಟಗಳನ್ನು ಎದುರಿಸಿ ಸುಖವನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತವೆ ಹಾಗೂ ಕಠಿಣತೆಯ ಕಡು ಸತ್ಯವನ್ನು ತಿಳಿಸುತ್ತವೆ. ಯಾರಿಗೆ ಮೆಚ್ಚುಗೆ ಆಗಲಿ ಬಿಡಲಿ, ಭಗವಂತನನ್ನು ಮೆಚ್ಚುವಂತ, ಭಗವಂತ ಮೆಚ್ಚುವಂತಹ ಕೆಲಸವನ್ನು ನಾವು ಮಾಡಬೇಕು. ಈ ಸಂದರ್ಭದಲ್ಲಿ ನನಗೆ ಒಂದು ಪುರಂದರ ದಾಸರ ಒಂದು ಅದ್ಭುತವಾದ ರಚನೆ ನೆನಪಿಗೆ ಬರುತ್ತಿದೆ. ಬನ್ನಿ ಆತ್ಮೀಯರೇ, ಕೇಳೋಣ.

0: ಹೀಗೆ ನಾವು ಭಗವಂತನಲ್ಲಿ ಸದಾ ನಮ್ಮ ದೃಷ್ಟಿಯನ್ನು ನಿನ್ನಲ್ಲಿ ಸದಾ ಇಡೋ ಹಾಗೆ, ನಮ್ಮ ಕಿವಿಗೆ ಏನೂ ಕೆಟ್ಟದ್ದು ಕೇಳಿಸದ ಹಾಗೆ ನಮ್ಮ ಮನಸ್ಸನ್ನು ನಿನ್ನಲ್ಲಿ ಸದಾ ಕಟ್ಟಿಸಯ್ಯ. ಸದಾ ದಾನ ಧರ್ಮ ಮಾಡೋ ಹಾಗೆ, ನಿನ್ನ ಪೂಜೆಯನ್ನು ಮಾಡುವ ಹಾಗೆ, ಸಿಸ್ಟರ್ ಸೇವೆ ಮಾಡೋ ಹಾಗೆ, ನನ್ನನ್ನು ಸೃಷ್ಟಿಸಿರುವ ಭಗವಂತ ನನ್ನನ್ನು ನಿನ್ನಲ್ಲಿ ಸಮರ್ಪಿಸಿಕೊಂಡು ಮಾಡಿದ ಪಾಪಗಳನ್ನೆಲ್ಲ ಸುಟ್ಟು ಹಾಕಿ ನೀನು ನನ್ನನ್ನು ಮೆಚ್ಚಿದರೆ ಸಾಕು. ಕೇವಲ ನಿನ್ನನ್ನು ಮೆಚ್ಚಿಸುವಂತಹ ಭಕ್ತಿ ಶ್ರದ್ಧೆ ಜ್ಞಾನ ವೈರಾಗ್ಯವನ್ನು ಕೊಟ್ಟು ಸಲಹೋ ಶ್ರೀ ಪುರಂದರ ವಿಠಲ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಆತ್ಮದ ಸ್ವರೂಪ, ಆತ್ಮ ನಿತ್ಯ ಶಾಶ್ವತವಾದದ್ದು, ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು, ಸೊ ಮುಂದುವರಿದುಕೊಂಡು ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ: ವೇದಾ ವಿನಾಶಿನಂ ನಿತ್ಯಂ ಯಯೇನಂ ಅಜಮೌ ಯಯಂ ಕಥಂ ಸಹ ಪುರುಷಃ ಪಾರ್ಥ.

ಕೊಲೆ ಮಾಡಿದವನೆಂದು ಶಿಕ್ಷೆಗೆ ಗುರಿಯಾಗಬೇಕಾದವನಿಗೆ ನ್ಯಾಯಾಧೀಶನು ಮರಣದಂಡನೆಯನ್ನ ವಿಧಿಸ್ತಾನೆ. ಇದಕ್ಕೋಸ್ಕರ ನ್ಯಾಯಾಧೀಶ ಮರಣದಂಡನೆಯನ್ನ ವಿಧಿಸಿದ ಅಂತೇಳಿ ನ್ಯಾಯಾಧೀಶನನ್ನು ಅಪೇಕ್ಷಿಸುವಂತಿಲ್ಲ. ಯಾಕೆಂದ್ರೆ ಅವನು ನ್ಯಾಯ ಸಂಹಿತೆಗೆ ಅನುಗುಣವಾಗಿ ಮತ್ತೊಬ್ಬನ ಮೇಲೆ ಹಿಂಸೆಯನ್ನ ಪ್ರಯೋಗಿಸ್ತಾ ಇದ್ದಾನೆ. ಕೊಲೆ ಮಾಡಿದವನು ತಾನು ಮಾಡಿದ ಹೇಯ ಪಾಪಕ್ಕಾಗಿ ಮುಂದಿನ ಜನ್ಮದಲ್ಲಿ ಕಷ್ಟಪಡದಂತೆ ಅವನಿಗೆ ಮರಣದಂಡನೆಯನ್ನು ಕೊಡಬೇಕೆಂದು ಮನುಸಂಹಿತೆಯಲ್ಲಿ ಸಮರ್ಥಿಸಿದೆ. ಆದ್ದರಿಂದ ರಾಜನು ಕೊಲೆಗಡುಕನನ್ನು ನೇಣು ಹಾಕಬೇಕೆಂದು ವಿಧಿಸಿದಾಗ ಅವನಿಗೆ ಉಪಕಾರವನ್ನೇ ಮಾಡುತ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಕರ್ಮ ಅಲ್ಲಿಗೆ ಅದು ಮುಗಿದು ಹೋಗುತ್ತೆ. ಆ ಕರ್ಮದ ಫಲವನ್ನು ಅವನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗಿಲ್ಲ. ಹಾಗೆ ಕೃಷ್ಣನು ಯುದ್ಧ ಮಾಡು ಎಂದು ಆಜ್ಞಾಪಿಸಿದಾಗ ಈ ಹಿಂಸೆಯು ಪರಮ ನ್ಯಾಯಕ್ಕೋಸ್ಕರ ಎಂದು ಭಾವಿಸಬೇಕು. ಕೃಷ್ಣನಿಗಾಗಿ ಯುದ್ಧ ಮಾಡುವಾಗ ಆಗುವ ಹಿಂಸೆಯು ನಿಜವಾಗಿ ಹಿಂಸೆಯೇ ಅಲ್ಲ. ಏಕೆಂದರೆ ಒಬ್ಬ ಮನುಷ್ಯನನ್ನು ಅಥವಾ ಅವನ ಆತ್ಮವನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಆದುದರಿಂದ ನ್ಯಾಯದ ನಿರ್ವಹಣೆಗಾಗಿ ಹೊರತೋರಿಕೆಯ ಹಿಂಸೆಗೆ ಅವಕಾಶ ಉಂಟು. ಅರ್ಜುನನು ಇದನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಆದೇಶವನ್ನು ಪಾಲಿಸಬೇಕಂತ ಇಲ್ಲಿ ಅವನಿಗೆ ಉಪದೇಶವನ್ನು ಕೊಡಲಾಗಿದೆ. ಈಗ ಶಸ್ತ್ರಚಿಕಿತ್ಸೆಯ ಉದ್ದೇಶ ರೋಗಿಯನ್ನು ಕೊಲ್ಲುವುದಲ್ಲ, ಅವನನ್ನು ಗುಣಪಡಿಸುವುದು. ಕೃಷ್ಣನ ಆದೇಶದಂತೆ ಅರ್ಜುನನು ಮಾಡುವ ಯುದ್ಧಕ್ಕೆ ಸಂಪೂರ್ಣ ತಿಳುವಳಿಕೆಯ ಆಧಾರವಿದೆ. ಆದ್ದರಿಂದ ಪಾಪಕರ್ಮದ ಫಲದ ಸಾಧ್ಯತೆಯೇ ಇಲ್ಲ. ಸೊ ಅರ್ಜುನನ ಎರಡನೇ ಪ್ರಶ್ನೆ, ಎರಡನೇ ಸಂದೇಹ ಏನು, ನನಗೆ ಪಾಪ ಬರುತ್ತದೆ ಇವರನ್ನ ಕೊಲ್ಲೋದ್ರಿಂದ ಅಂತೇಳಿ. ಸೊ ಕೃಷ್ಣನ ಆದೇಶದಿಂದ ಅರ್ಜುನ ಇಲ್ಲಿ ಯುದ್ಧವನ್ನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಶಾಸ್ತ್ರದ ಆಧಾರವಿದೆ, ಸಂಪೂರ್ಣ ತಿಳುವಳಿಕೆಯ ಆಧಾರ ಇದೆ. ಆದ್ದರಿಂದ ಪಾಪಕರ್ಮದ ಫಲದ ಸಾಧ್ಯತೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು.

ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಸೊ ಈಗ ಆತ್ಮ ಜೀವಾತ್ಮನು ದೇಹವನ್ನು ಬದಲಾಯಿಸುವನೆಂಬುದು ಎಲ್ಲರೂ ಒಪ್ಪಿರುವ ವಾಸ್ತವಾಂಶ. ಆಧುನಿಕ ವಿಜ್ಞಾನಿಗಳು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ, ಆದರೆ ಹೃದಯದಿಂದ ಬರುವ ಚೈತನ್ಯದ ಮೂಲವನ್ನ ಅವರು ವಿವರಿಸಲಾರರು. ಸೊ ಇವರು ಸಹ ಶೈಶವದಿಂದ ಬಾಲ್ಯಕ್ಕೆ, ಯೌವನಕ್ಕೆ ಮತ್ತು ಯೌವನದಿಂದ ವೃದ್ಧಾಪ್ಯಕ್ಕೆ ದೇಹದಲ್ಲಿ ಒಂದೇ ಸಮನೆ ಆಗುತ್ತಿರುವ ಬದಲಾವಣೆಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತೆ. ಮುಂಡಕ ಉಪನಿಷತ್ ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಂತೆ ವೇದಗಳು ಆತ್ಮವನ್ನು ಮತ್ತು ಪರಮಾತ್ಮನನ್ನು ಒಂದೇ ವೃಕ್ಷದ ಮೇಲೆ ಕುಳಿತಿರುವ ಎರಡು ಪಕ್ಷಿಗಳಿಗೆ ಹೋಲಿಸುತ್ತವೆ.

ಲೋಕಃ. ಒಂದು ಪಕ್ಷಿಯು ಅಂದ್ರೆ ಆತ್ಮ ಎನ್ನುವಂತ ಪಕ್ಷಿ ಜೀವಾತ್ಮ ವೃಕ್ಷದ ಹಣ್ಣನ್ನ ತಿನ್ನುತ್ತಿದೆ. ಈಗ ಎರಡು ಪಕ್ಷಿಗಳು ಒಂದೇ ವೃಕ್ಷದ ಮೇಲೆ ಕುಳಿತಿರುವ ಒಂದೇ ವೃಕ್ಷದ ರೆಂಬೆಯ ಮೇಲೆ ಕುಳಿತಿದ್ದಾವೆ. ಒಂದು ಪಕ್ಷಿ ಅಂದ್ರೆ ಆತ್ಮ ಎನ್ನುವಂತ ಪಕ್ಷಿ ಮರದ ಹಣ್ಣನ್ನ ತಿನ್ನುತ್ತಾ ಇದೆ. ಇನ್ನೊಂದು ಪಕ್ಷಿ ಪರಮಾತ್ಮ ತನ್ನ ಸ್ನೇಹಿತನನ್ನು ನೋಡ್ತಾ ಇದೆ. ಎರಡು ಪಕ್ಷಿಗಳು ಗುಣದಲ್ಲಿ ಒಂದೇ, ಗುಣಾತ್ಮಕವಾಗಿ ಒಂದೇ, ಸಚ್ಚಿತ್ ಆನಂದ. ಆದರೆ ಒಂದು ಆತ್ಮ ಎನ್ನುವಂತಹ ಪಕ್ಷಿ ಪ್ರಾಪಂಚಿಕ ವೃಕ್ಷದ ಹಣ್ಣುಗಳಿಗಾಗಿ ಆಸೆ ಪಟ್ಟಿದೆ. ಮತ್ತೊಂದು ಪಕ್ಷಿ ತನ್ನ ಸ್ನೇಹಿತನನ್ನು ಮಾಡುವುದನ್ನು ಅದು ನೋಡುತ್ತಾ ಸುಮ್ಮನೆ ಇದೆ. ಅಂದ್ರೆ ಪರಮಾತ್ಮ ಆತ್ಮವನ್ನ ವೀಕ್ಷಿಸುತ್ತಾ ಅಂದ್ರೆ ಇದೆ ಅಂತೇಳಿ ಪರಮಾತ್ಮ ಅನ್ನುವಂಥ ಪಕ್ಷಿ. ಸೊ ಜೀವಾತ್ಮವು ಈ ಸಂಬಂಧವನ್ನ ಮರೆತಿರುವುದೇ ಒಂದು ಮರದ ಮೇಲಿನಿಂದ ಇನ್ನೊಂದು ಮರಕ್ಕೆ ಅಥವಾ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವುದಕ್ಕೆ ಕಾರಣ. ಈಗ ತನ್ನ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಮರೆತಿರುವುದೇ ಈ ಆತ್ಮ ದೇಹವನ್ನು ಬದಲಾಯಿಸುವುದಕ್ಕೆ ಕಾರಣ. ಇಲ್ಲಿ ಎರಡು ಪಕ್ಷಿಗಳಿಗೆ ಹೋಲಿಸಲಾಗಿದೆ. ಸೊ ಒಂದು ಪಕ್ಷಿ ಏನ್ ಮಾಡುತ್ತೆ, ಮರದ ಹಣ್ಣನ್ನ ತಿಂತಾ ಇರುತ್ತೆ. ಅದಕ್ಕೆ ಒಂದು ಬಾರಿ ಹುಳಿ ಹಣ್ಣು, ಇನ್ನೊಂದು ಬಾರಿ ಸಿಹಿ ಹಣ್ಣು, ಇನ್ನೊಂದು ಬಾರಿ ಕಹಿ ಹಣ್ಣು, ಹೀಗೆ ಸಿಗ್ತಾ ಇರುತ್ತೆ. ಅದೇನ್ ತಿಳ್ಕೊಳ್ಳುತ್ತೆ, ನಾನು ತುಂಬಾ ಸುಖ ಸಂತೋಷದಿಂದ ಇದ್ದೇನೆ ಅನ್ನುವಂತ ಭ್ರಮೆಯಲ್ಲಿ ಇಲ್ಲಿ ಹಣ್ಣನ್ನ ತಿನ್ನುತ್ತಾ ಇರುತ್ತೆ. ಇಲ್ಲಿ ಹಣ್ಣನ್ನ ನಮ್ಮ ಕರ್ಮ ಫಲಗಳಿಗೆ ಹೋಲಿಸಲಾಗಿದೆ. ಪರಮಾತ್ಮ ಅನ್ನುವಂಥ ಪಕ್ಷಿ ಸಾಕ್ಷಿಯಾಗಿ ಆ ಇನ್ನೊಂದು ಆತ್ಮ ಅನ್ನುವಂಥ ಪಕ್ಷಿಯನ್ನ ನೋಡ್ತಾ ಇರುತ್ತೆ. ಸೊ ಎರಡು ಪಕ್ಷಿಗಳು ಒಂದೇ ಮರದ ಮೇಲಿದ್ದರೂ ಭಕ್ಷಿಸುತ್ತಿರುವ ಪಕ್ಷಿಯು ಮರದ ಫಲಗಳನ್ನು ಅನುಭವಿಸುತ್ತಿರುವುದರಿಂದ ಆತಂಕ ಮತ್ತು ವಿಷಾದಗಳಿಂದ ತುಂಬಿದೆ. ಆದರೆ ಹೇಗಾದರೂ ಅದು ಭಗವಂತನಾದ ತನ್ನ ಮಿತ್ರನತ್ತ ಮುಖ ಮಾಡಿದರೆ, ಭಗವಂತನ ಮಹಿಮೆಯನ್ನು ತಿಳಿದುಕೊಂಡರೆ ಕೂಡಲೇ ಕಷ್ಟಪಡುತ್ತಿರುವ ಪಕ್ಷಿಯು ಎಲ್ಲ ದುಃಖಗಳಿಂದ ಪಾರಾಗುತ್ತದೆ. ಸೊ ಹೀಗೆ ನಾವು ಎಲ್ಲ ದುಃಖಗಳಿಂದ ಪಾರಾಗಬೇಕಾದ್ರೆ ನಮ್ಮ ಹೃದಯದಲ್ಲಿರುವ ಪರಮಾತ್ಮನನ್ನ ನಾವು ಅರಿತುಕೊಳ್ಳಬೇಕು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಅರ್ಜುನ ವೃದ್ಧರಾದ ತನ್ನ ತಾತ ಮತ್ತು ತನ್ನ ಗುರುಗಳ ಶರೀರಗಳಲ್ಲಿ

0: ಆಗುವ ಬದಲಾವಣೆಗಾಗಿ ಶೋಕಿಸಬಾರದು ಎಂದು ಶ್ರೀಕೃಷ್ಣ ಇಲ್ಲಿ ಬೋಧಿಸುತ್ತಾರೆ ಅರ್ಜುನನಿಗೆ. ವಿಧ ವಿಧವಾದ ದೈಹಿಕ ಕ್ರಿಯೆಗಳ ಎಲ್ಲಾ ಪ್ರತಿಫಲಗಳಿಂದ ಒಮ್ಮೆಗೆ ಅವರು ಪರಿಶುದ್ಧರಾಗುವುದು ಸಾಧ್ಯವಾಗುವಂತೆ ಧಾರ್ಮಿಕ ಯುದ್ಧದಲ್ಲಿ ಅವರನ್ನು ಕೊಲ್ಲಲು ಅವನು ಸಂತಸ ಪಡಬೇಕು. ಯಜ್ಞವೇದಿಕೆಯಲ್ಲಿ ಅಥವಾ ಯೋಗ್ಯವಾದ ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸುವವನು ಕೂಡಲೇ ದೈಹಿಕ ಕರ್ಮಫಲಗಳಿಂದ ಪರಿಶುದ್ಧನಾಗಿ ಉತ್ತಮ ಸ್ಥಾನಕ್ಕೆ ಏರುತ್ತಾನೆ. ಆದುದರಿಂದ ಅರ್ಜುನನ ಶೋಕಕ್ಕೆ ಕಾರಣವೇ ಇಲ್ಲ. ಈಗ ಸಾವು ಅನ್ನುವಂಥದ್ದು ಹೇಗಿದ್ರೂ ಬಂದೇ ಬರುತ್ತದೆ ಎಲ್ಲರಿಗೂ ಕೂಡ. ಇಲ್ಲಿ ಅರ್ಜುನ ದುಃಖಿಸ್ತಾ ಇರುವಂಥದ್ದು ತನ್ನ ತಾತ ತನ್ನ ಗುರುಗಳನ್ನೆಲ್ಲ ಸಾಯಿಸ್ಬೇಕಂತೇಳಿ. ಈಗ ಅವರು ಯುದ್ಧ ಭೂಮಿಯಲ್ಲಿ ಸತ್ತರೆ ಅವರಿಗೆ ಅದರಿಂದ ಲಾಭವೇ ಇದೆ. ಯಾಕೆಂದ್ರೆ ಯುದ್ಧ ಭೂಮಿಯಲ್ಲಿ ಅವರು ಸಾಯೋದ್ರಿಂದ ವೀರ ಮರಣವನ್ನು ಅವರು ಪಡೆಯೋದ್ರಿಂದ ಅವರು ಸ್ವರ್ಗಕ್ಕೆ ಹೋಗ್ಬೋದು, ಅಥವಾ ಅಲ್ಲಿ ಕೃಷ್ಣನೇ ಸ್ವತಃ ಅವರ ಕಣ್ಮುಂದೆ ಇರೋದ್ರಿಂದ ಅವರು ವೈಕುಂಠ ಪ್ರಾಪ್ತಿಯನ್ನು ಕೂಡ ಮಾಡಿಕೊಳ್ಳಬಹುದು. ಎಲ್ಲ ರೀತಿಯಲ್ಲೂ ಅವರಿಗೆ ಅದು ಲಾಭವೇ ಆಗಲಿದೆ. ಆದ್ದರಿಂದ ಇಲ್ಲಿ ಅರ್ಜುನನ ಶೋಕಕ್ಕೆ ಕಾರಣವೇ ಇಲ್ಲ ಅನ್ನೋದನ್ನು ಶ್ರೀಕೃಷ್ಣ ವಿವರಿಸುತ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದ ಯಂತ್ಯಾಪೋ ನಾಶೋಶಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಅರ್ಹಸಿ. ಆತ್ಮವು ಯಾವಾಗಲೂ ಹುಟ್ಟುತ್ತಿರುವುದೆಂದು ಯಾವಾಗಲೂ ಸಾಯುತ್ತಿರುವುದೆಂದು ನೀನು ಭಾವಿಸಿದರು ಮಹಾಬಾಹುವೇ, ನೀನು ಶೋಕಿಸಲು ಕಾರಣವಿಲ್ಲ. ಸೊ ಇಲ್ಲಿ ಅರ್ಜುನನನ್ನ ಮಹಾಬಾಹುವೆ ಅಂತ ಭಗವಂತ ಕರೀತಾ ಇದ್ದಾರೆ. ಸೊ ನೀನು ಶೋಕಿಸೋದಕ್ಕೆ ಕಾರಣವೇ ಇಲ್ಲ, ಎಲ್ಲಾ ಸಂದರ್ಭದ ಯಾವುದೇ ಸಂದರ್ಭದಲ್ಲೂ ನೀನು ಶೋಕಿಸುವ ಕಾರಣ ಇಲ್ಲ ಅಂತೇಳಿ. ವೈಭಾಷಿಕ ಸಿದ್ಧಾಂತದಲ್ಲಿ ಹೇಳುವಂತೆ ಅರ್ಜುನನಿಗೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅವನ ದುಃಖಕ್ಕೆ ಕಾರಣವೇ ಇಲ್ಲ. ಒಂದು ಪ್ರಮಾಣದ ರಾಸಾಯನಿಕಗಳು ನಷ್ಟವಾದುವೆಂದು ಅಳುತ್ತ ಯಾರೂ ತನ್ನ ನಿಯತ ಕರ್ತವ್ಯದ ಪಾಲನೆಯನ್ನು ನಿಲ್ಲಿಸಿ ಬಿಡುವುದಿಲ್ಲ. ಈಗ ಈ ದೇಹ ಇದೊಂದು ರಾಸಾಯನಿಕ ಒಂದು ವಸ್ತು, ಇದರಿಂದ ಕೂಡಿರುವಂಥದ್ದು ಅಲ್ವಾ. ಸೊ ಆದ್ರಿಂದ ನಿಲ್ಲಿಸ್ ಅಂದರೆ ಅದರ ಬಗ್ಗೆ ದುಃಖಿಸುವಂಥ ಕಾರಣವಿಲ್ಲ. ಸೊ ಇದಕ್ಕೆ ಪ್ರತಿಯಾಗಿ ಆಧುನಿಕ ವಿಜ್ಞಾನದಲ್ಲಿ ಮತ್ತು ವೈಜ್ಞಾನಿಕ ಸಮರದಲ್ಲಿ ಶತ್ರುಗಳನ್ನು ಸೋಲಿಸುವುದಕ್ಕಾಗಿ ಹಲವು ಟನ್ಗಳ ರಾಸಾಯನಿಕಗಳನ್ನು ವ್ಯರ್ಥ ಮಾಡಲಾಗುತ್ತದೆ. ವೈಭಾಷಿಕ ಸಿದ್ಧಾಂತದ ಪ್ರಕಾರ ದೇಹವು ಕ್ಷೀಣಗೊಂಡಾಗ ಆತ್ಮ ಎನ್ನುವುದು ಮರೆಯಾಗುತ್ತದೆ. ಆದ್ದರಿಂದ ಜೀವಾತ್ಮನಿದ್ದಾನೆ ಎಂಬ ವೇದಗಳ ನಿರ್ಣಯವನ್ನು ಒಪ್ಪಿಕೊಳ್ಳಲಿ ಅಥವಾ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿರಲಿ ಅರ್ಜುನನು ಶೋಕಿಸಲು ಕಾರಣವೇ ಇಲ್ಲ. ಈ ಸಿದ್ಧಾಂತದ ಪ್ರಕಾರ ಜಡವಸ್ತುವಿನಿಂದ ಪ್ರತಿ ಕ್ಷಣವು ಎಷ್ಟೋ ಸಂಖ್ಯೆಯ ಜೀವಿಗಳು ಸೃಷ್ಟಿಯಾಗುತ್ತವೆ, ಪ್ರತಿ ಕ್ಷಣವು ಅವುಗಳಲ್ಲಿ ಬಹು ಸಂಖ್ಯೆಯು ನಾಶವಾಗುತ್ತವೆ. ಆದುದರಿಂದ ಇಂತಹ ಘಟನೆಗಳಿಗಾಗಿ ದುಃಖಿಸಲು ಕಾರಣವೇ ಇಲ್ಲ. ಆತ್ಮನಿಗೆ ಮತ್ತೆ ಜನ್ಮವಿಲ್ಲದಿದ್ದರೆ ಅರ್ಜುನನು ತನ್ನ ತಾತನನ್ನು ಗುರುವನ್ನು ಕೊಲ್ಲುವ ಪಾಪಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೆದರಲು ಕಾರಣವೇ ಇಲ್ಲ. ಈ ಹೊತ್ತಿನಲ್ಲಿ ಕೃಷ್ಣನು ಅರ್ಜುನನ್ನು ಮಹಾಬಾಹು ಎಂದು ವ್ಯಂಗ್ಯವಾಗಿ ಕರೆಯುತ್ತಾನೆ. ಏಕೆಂದರೆ ಶ್ರೀಕೃಷ್ಣನು ವೇದಗಳ ಜ್ಞಾನವನ್ನ ತೊರೆದ ವೈಭಾಷಿಕ ಸಿದ್ಧಾಂತವನ್ನು ಒಪ್ಪಲಿಲ್ಲ. ಕ್ಷತ್ರಿಯನಾಗಿ ಅರ್ಜುನನು ವೇದ ಸಂಸ್ಕೃತಿಗೆ ಸೇರಿದವನು, ಅದರ ತತ್ವಗಳನ್ನು ಅನುಸರಿಸುವುದೇ ಅವನಿಗೆ ಯೋಗ್ಯವಾದದ್ದು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾರೆ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

0: मग तिमध्ये सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहू. जयश्री गडकर मराठी आणि हिंदी चित्रपटांमधील प्रसिद्ध अभिनेत्री व नृत्यांगना यांची आज पुण्यतिथी. बनारसीदास गुप्ता हरियाणाचे चौथे मुख्यमंत्री यांची पुण्यतिथी आजच. अण्णासाहेब खेर पुणे विद्यार्थी गृहाचे एक संस्थापक यांची पुण्यतिथी आजच्याच दिवशी. महबूब हुसेन पटेल लोकशाहीर यांची पुण्यतिथी आजच आहे. महबूब अली खान हैदराबाद संस्थानचे सहावे निजाम यांची पुण्यतिथी आजच. बाबा पद्मनजी मुळे मराठी ख्रिस्ती वाङ्मयाचे जनक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेतीये, पण जाण्यापूर्वी एक छोटासा मेसेज. यश हे वेगाने धावणाऱ्यांना नाही तर सातत्याने चालणाऱ्यांना मिळतं. कालची हार आजची शिकवण बनवा आणि आज राष्ट्रीय क्रीडा दिनानिमित्त एक संकल्प करूया. एखाद्याला मदतीचा हात द्या. स्वतःच्या आरोग्यासाठी किमान 30 मिनिटं चालण्याचा संकल्प करा आणि दिवसाची सुरुवात देवाच्या नावाने करा. यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही एकत्र वेणुधोनी 90.4 FM KLE कनसु. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ, ಮಹಿಳಾ ವೇದಿಕೆಯಲ್ಲಿ 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: प्रभात का ये अंक समाप्त हुआ। नमस्कार।
1: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुधुनी 90.4 एफएम केएलई कनसु।
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444, extension 4327.
3: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
4: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್, ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಡಾಕ್ಟರ್ ವಿಶ್ವನಾಥ್ ವಸೈದಾರ್.
1: ಕಫ ಡಾಮಿನೆಂಟ್ ಕಾಲ, ಎಲ್ಲಿ ಯಾವಾಗ ಕಫವನ್ನು ಹೆಚ್ಚಾಗುವ ಕಾಲ ಇದೆಯಲ್ಲ, ವಸಂತ ಋತುದಲ್ಲಿ ಅಟ್ಯಾಕ್ ಹೆಚ್ಚಾಗಬಹುದು. ಕ್ಲೌಡಿ ಡೇಸ್, ರೇನಿ ಸೀಸನ್ ಅಂಡ್ ಕ್ಲೌಡ್, ರೇನ್ ತುಂಬಾ ಇದ್ರೆ ಆಗುದಿಲ್ಲ, ಕ್ಲೌಡ್ ಆದಾಗ ತುಂಬಾ ಅಟ್ಯಾಕ್. ಸೆಕೆಂಡ್, ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕಫ ಕಾಲ. ಅದು ನಮ್ಮ ಆಯುರ್ವೇದ ಪ್ರಕಾರ ಉಂಡ ಇಮಿಡಿಯೇಟ್ಲಿ ಉಂಡ ತಕ್ಷಣ ಕಫ. ಇನ್ನೊಂದು ನಿಧಾನ ಅವ್ರು ಏನ್ ಮಾಡ್ತಾರೆ, ಉಂಡು 10 ನಿಮಿಷ ಅಥವಾ 5 ನಿಮಿಷದಲ್ಲಿ ಮಲಗಿ ಬಿಡ್ತಾರೆ. ಇನ್ನೂ

0: 100% ಅಸಮಾಟಕ್. ಅದಕ್ಕೆ ನಾನು ಐ ಅಪ್ರಿಷಿಯೇಟ್ ಜೈನ್ ಕಮ್ಯುನಿಟಿ ಪೀಪಲ್ ಫಾರ್ ದಿಸ್. ಸೂರ್ಯ ಮುಣುಗೋಕ್ಕಿಂತ ಮುಂಚೆ ಊಟ ಮಾಡಿಬಿಡ್ದು ರಾತ್ರಿದು, ಸಂಜೆ ಕಾಲ ಶೀತಕಾಲ ಅಲ್ಲ, ಸೊ ಸೂರ್ಯ ಮುಣುಗೋಕ್ಕಿಂತ ಮುಂಚೆ ನಾವು ಊಟ ಮಾಡಿ. ಕಾನ್ಸೆಪ್ಟ್ ಏನು, ಊಟ ಮಾಡಿ 2-3 ಗಂಟೆ ಆದ್ಮೇಲೆ ಮಲಗಬೇಕು. ಇಮಿಡಿಯೇಟ್ಲಿ ಉಂಡು ಮಲಗಿದ್ರೆ ಕಫಕಾಲ ಹೆಚ್ಚಾಗಿ ಕಫ ದುಷ್ಟಿಯಾಗಿ 100% ಆಗಿದೆ. ಒಂದೇ ಅಸ್ತಮಾ ಅಲ್ಲ, ಇವನ್ ಡಯಾಬಿಟಿಸ್ ಬರೀ. ಈಗ ನಾವು ಡೇಸ್ ಅವ್ರು ಹೇಳ್ತಾರೆ, ಉಂಡು ನೀವು ರೆಡಿ ಇಟ್ಟು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲೆ ಮಾಡಿ ಮೇಲೆ ವೈದ್ಯನ ಮಿಂಡದ. ಅರ್ಥ ಏನು, ಉಂಡು 100 ಅಡಿ ಇಟ್ಟು. ಇದರ ಅರ್ಥ, ಈಗ ನೀವು ಲೇಟೆಸ್ಟ್ ಮಾಡರ್ನ್ ಎಕ್ಸಸೈಸ್, ಹ್ಯಾವ್ ಫುಡ್ ಅಂಡ್ ವಾಕ್ ಫಾರ್ 15 ಮಿನಿಟ್ಸ್, ನೀವು ಲೇಟೆಸ್ಟ್ ಟ್ರೆಂಡ್. ಇದೇ ರೀತಿ ನಾವು ಊಟ ಮಾಡಿ ರೆಸ್ಟ್ ಮಾಡಬಾರ್ದು. ಮ್ಯಾಕ್ಸಿಮಮ್ 15-20 ನಿಮಿಷ ಕೂತ್ಕೊಂಡು ಒಂದು 20 ನಿಮಿಷ ನಡಿಬೇಕು. ಸೊ ಅವಾಗ ಯಾವುದೇ ರೋಗವು, ಇದೊಂದೇ ಅಲ್ಲ, ಯಾವುದೇ ರೋಗಕ್ಕೆ ನಾವು ಕಾರಣ ಉತ್ತರ ಆಗುದಿಲ್ಲ. ಹಾಗೆ ಅರ್ಲಿ ಡಿನ್ನರ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಅಸ್ತಮಾ ಪೇಷಂಟ್. ಅಥವಾ ಸೀಸನಲ್ ಚೇಂಜಸ್, ಈಗ ನಮಗೆ ಈ ಬೇಸಿಗೆಗಾಲದಿಂದ ಮಳೆಗಾಲ ಹೋಗೋ 15 ದಿವಸ ಇರ್ತದೆ, ಅದು ಋತು ಸಂಧಿ ಅಂತೀವಿ. ಆ ಸಂಧಿಯಲ್ಲಿ ನಾವು ಅಡ್ಯಾಪ್ಟೆಬಿಲಿಟಿ, ನಮ್ಮದೇ ಆದ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಈ ರೋಗವನ್ನು ಎಷ್ಟೋ ರೀತಿಯಾಗಿ ಅವಾಯ್ಡ್ ಮಾಡೋದು. ಕೃತ್ರಿಮ ಗುಣೋಪದಾನ ಅಂತ ಹೇಳಿದ್ವಿ, ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿದ್ದು ಬಿಡೋದು. ಸೊ ನಮಗೆ ತೊಂದರೆ ಆಗಿದ್ದು ಗೊತ್ತೇ ಆಗಬಾರ್ದು ಬಾಡಿಗೆ. ನಾನು ಹೇಳಿದೆ, ದಿನದ 24 ತಾಸದಲ್ಲಿ 15 ಡಿಗ್ರಿಗಿಂತ ಫ್ಲಕ್ಚುಯೇಷನ್ ಆಗೋ ಟೆಂಪರೇಚರ್ ನಾವು ಇರಬಾರ್ದು. ನೀವು ಹೋದ್ರಿ ಹಿಮಾಲಯದಲ್ಲಿ ಇರಿ, ಅವ್ರಿಗೆ ಯಾವತ್ತು ಮೈನಸ್ ಅಲ್ಲೇ ಇರ್ತಾರೆ. ಬಟ್ ನಮ್ದು ಹಾಗಲ್ಲ, ನಾವು ಒಮ್ಮೆ 10-12 ಬರ್ತದೆ ನೈಟ್ಗೆ, ಬೆಳಿಗ್ಗೆ ನೆಕ್ಸ್ಟ್ ಡೇ 35, ನಾವು ರೈಟ್ ನೌ ದ ಸೇಮ್ ಸಿಚುವೇಶನ್ ಇನ್ ಬೆಳಗಾಂ. ಸೊ ಈ ರೀತಿ ಆದಾಗ ಈಗ ರೆಸ್ಪಿರೇಟರಿ ಇನ್ಫೆಕ್ಷನ್ ಹೆಚ್ಚಾಗ್ತದೆ. ಈ ರೀತಿ ಆಗಬಾರ್ದು, ಅಂತ ಫ್ಲಕ್ಚುಯೇಷನ್ ಟೈಮಿಂಗ್ ಅನ್ನ ನೋಡಿಕೊಂಡು ಮಾಡಬೇಕು. ಜೀವನ ಶೈಲಿ ಆಹಾರ ಪದ್ಧತಿ ಒಂದು ಅದೊಂದು ದಿನದ ಮಾತ್ರ ಆಗ್ತದೆ. ಬಟ್ ಈ ಅಸ್ತಮಾ ರಿಲೇಟೆಡ್, ನಮಗೆ ಅಸ್ತಮಾ ಬರ್ತಾ ಇದೆ, ಯಾವುದರಿಂದ ಅಲರ್ಜಿ ಇದೆ ಅನ್ನೋದು ಒಂದು ಐಡೆಂಟಿಫೈ ಮಾಡ್ಕೋಬೇಕು. ಕಫಕರ ಆಹಾರ ತಿನ್ನಬೇಡಿ ಅಂತ ಹೇಳಿ, ತಿಂದ್ರೆ ವ್ಯಾಯಾಮ ಮಾಡೋದು ಇಂಪಾರ್ಟೆಂಟ್. ಅಂದ್ರೆ ವ್ಯಾಯಾಮ ಅಂದ್ರೆ ನಡೆದಾಡಿ ಅದನ್ನು ಖರ್ಚು ಮಾಡಬೇಕು. ಮತ್ತೆ ಆಲ್ ಪ್ರಿಸರ್ವೇಟಿವ್ ಅಂಡ್ ರೆಡಿಮೇಡ್ ಫುಡ್ ಆರ್ ದಿ ಟಾಕ್ಸಿಕ್. ಯಾಕಂದ್ರೆ ಅವನಿಗೆ ದುಡ್ಡು ಗಳಿಸಬೇಕು, ನೀವು ಟೇಸ್ಟ್ ಮಾಡಬೇಕು. ಹೊರಗಡೆ ಫುಡ್ ಮೇಜರ್ ಕಾಂಪ್ಲಿಕೇಶನ್ಸ್, ಎಲ್ಲದರಲ್ಲಿ ಪ್ರಿಸರ್ವೇಟಿವ್ ಇರ್ತದೆ, ಎಲ್ಲ ಪ್ರಿಸರ್ವೇಟಿವ್ ನಾವು ಗೊತ್ತಾಗದೆ ತಿಂತೀವಿ. ಮತ್ತೆ ಕುಕ್ ಮಾಡೋ ಮೆಥಡ್ ತುಂಬಾ ರಾಂಗ್ ಇದೆ. ಈಗ ಹನಿಯನ್ನ ಬಿಸಿ ಮಾಡಬಾರ್ದು, ಜೇನುತುಪ್ಪವನ್ನ ಬಿಸಿ ಮಾಡಬಾರ್ದು. ಅದನ್ನು ಬಿಸಿ ಮಾಡಿ ತಿಂದ್ರೆ ರೋಗ. ಇಮಿಡಿಯೇಟ್ಲಿ ಊಟ ಬಿಸಿ ಬಿಸಿ ಊಟ ಮಾಡಿ ಮೇಲೆ ಐಸ್ ಕ್ರೀಮ್ ತಿನ್ನೋದು, ಅದು ಒಂದು ಅಸ್ತಮಾಗೆ ನಿಧಾನ. ಸೊ ಇಂಥ ವಿರುದ್ಧ ಆಹಾರ ಪದ್ಧತಿಗಳು, ಹಾಲು ಮತ್ತು ಮೀನು ಒಂದೇ ಊಟದಲ್ಲಿ ತಿನ್ನಬಾರ್ದು. ಇಂಥ ಕೆಲವೊಂದು ಇದೆ, ಸಂಸ್ಕಾರ ವಿರುದ್ಧ ಮತ್ತೆ ಸಂಯೋಗ ವಿರುದ್ಧ ಅಂತ ಹೇಳ್ತೀವಿ. ಮೊಸರು ಮತ್ತು ಜೇನು ಮತ್ತು ತುಪ್ಪವನ್ನು ಇಕ್ವಲ್ ಕ್ವಾಂಟಿಟಿ ಆದರೆ ಪಾಯ್ಸನ್, ಇಟ್ ಇಲ್ ಆಕ್ಟ್ ಆಸ್ ಅ ಪಾಯ್ಸನ್. ಅದರಿಂದ ಹಾಗೆ ಸಂಯೋಗ ವಿರುದ್ಧ ಯಾವ್ದನ್ನ ಯಾವ್ದಕ್ಕೆ ಮಿಕ್ಸ್ ಮಾಡಬಾರ್ದು. ಈಗ ನೋಡಿ, ಎಲ್ಲ ಮಿಲ್ಕ್ ಶೇಕ್, ಐ ಥಿಂಕ್ ಐ ಟೆಲ್ ಯು, ಮಿಲ್ಕ್ ಶೇಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯ್ಸನ್ ಫಾರ್ ಆಲ್ ದ ಡಿಸೀಸ್. ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಯಾವ ಹಣ್ಣು ಮತ್ತು ಹಾಲನ್ನ ಮಿಕ್ಸ್ ಮಾಡಬಾರ್ದು, ಎಕ್ಸೆಪ್ಟ್ ಓನ್ಲಿ ಒನ್ ಫುಡ್ ಅನ್ನ ಅಲೋ ಮಾಡಿದ್ದು, ಅದು ಮ್ಯಾಂಗೋ. ಹಾಲಿನ ಜೊತೆಗೆ ಅದು ಸ್ವೀಟ್ ಇರಬೇಕು, ಹುಳಿ ಇದ್ರೆ ಅದು ಮಿಕ್ಸ್ಲೇ ಮಾಡಲೇಬಾರದು. ನೋಡಿ, ಮನೆಯಲ್ಲಿ ಹಾಲು ಕಾಸ್ಬೇಕಾದ್ರೆ ನಾವು ಎಷ್ಟು ಕಾಜಿ ಮಾಡ್ತೀವಿ, ಏನು ಬೀಳಬಾರ್ದಂತ. ಬಟ್ ಹೊಟ್ಟೆಯಲ್ಲಿ ಹಾಕುವಾಗ ಅನ್ನ ಸಾರು ಹಾಲು ಮಿಕ್ಸ್ ಮಾಡಿ ಹಾಕ್ತೀವಿ, ದಟ್ ಈಸ್ ಒನ್ ಆಫ್ ದ ಕಾಸ್. ಹಾಲು ಹಣ್ಣು ಎಲ್ಲ ಪಂಚಾಮೃತ ಅಂತ ಹೇಳ್ತಾರೆ. ನಾನು ಸ್ವಾಮಿಗಳನ್ನ ಕೇಳಿ, ಪಂಚಾಮೃತದಲ್ಲಿ ಬಾಳೆಹಣ್ಣು ಇಲ್ಲವೇ ಇಲ್ಲ. ಇವರು ಆಮೇಲೆ ಟೇಸ್ಟಿಗೆ ಹಾಕಿರೋದು, ಅದನ್ನ ದಿನ ತಿನ್ನೋರಿಗೆ ರೋಗ ಬರೋದು. ಪಂಚಾಮೃತ ಬಾಳೆಹಣ್ಣು ಹಾಲನ್ನು ಮಿಕ್ಸ್ ಮಾಡಬಾರ್ದು. ಯಾವುದು ಫ್ರೂಟ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್, ತುಂಬಾ ಹುಳಿ ಇರ್ತದೆ, ಹಾಲು ಹೊಡಿತದೆ, ಹೊಟ್ಟೆ ಒಳಗಡೆ ಹೋಗಿ ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಅಂತ ಆಹಾರನ ಅವಾಯ್ಡ್ ಮಾಡೋದ್ರಿಂದ ನನಗೆ ಅನ್ಸ್ಬಿಟ್ಟು ಈ ರಿಲೇಟೆಡ್ ಡಿಸಾರ್ಡರ್ ಬರೋದು ಕಡಿಮೆ. ಅಸ್ತಮಾ ರಿಲೇಟೆಡ್ ಶ್ವಾಸಕೋಶದ ಪ್ರಾಣವಾಸ ದೃಷ್ಟಿ ಅನ್ನೋದು ಅವಾಯ್ಡ್ ಮಾಡೋಕ್ಕೆ ನೀವು ಒಂದು ಒಳ್ಳೆಯ ದಿನನಿತ್ಯದ ದಿನಚರ್ಯ ಅಂತೀವಲ್ಲ, ಆ ದಿನಚರ್ಯದವನ್ನು ಫಾಲೋ ಮಾಡಿ. ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು ಇಂಪಾರ್ಟೆಂಟ್. ಯಾವಾಗ ನಮ್ದು ಎವ್ರಿ ಡೇ ಎದ್ದ ಮೇಲೆ ನಮ್ಮ ಬೌಲಿ ವ್ಯಾಕೇಶನ್ ಆಗಿದೆ ಇಲ್ಲ, ಇಂಪಾರ್ಟೆಂಟ್ ಇದು ದಿನ. ಅದನ್ನು ಮಾಡೋದ್ರಿಂದ ಮತ್ತು ನಾವು ಮನೆಯಲ್ಲಿ ಮಾಡಿದ ಆಹಾರವನ್ನು ನಾವೇ ನೇಚರ್ ಹೇಗೆ ಕೊಟ್ಟಿದೆ ಅದೇ ರೀತಿ, ಮತ್ತು ಸೀಸನಲ್ ಫ್ರೂಟ್ಸ್, ಸೀಸನಲ್ ಗ್ರೇನ್ಸ್, ಸೀಸನಲ್ ಫುಡ್ ತಿನ್ನೋದ್ರಿಂದ ಯಾವ ರೋಗ ಬರೋದಿಲ್ಲ. ನಾವು ಮಿಥ್ಯ ಆಹಾರ ಮಾಡಿದರೆ ಅಪತ್ಯ ನಿಮಿತ್ತ ನಾವೆಲ್ಲ ತಪ್ಪು ಮಾಡ್ತಾ ಹೋದರೆ ಈ ರೋಗಕ್ಕೆ ನಾವೇ ಕಾರಣರಾಗ್ತೀವಿ. ಸೊ ಅಸ್ತಮಾ ಕೇರ್ ಫಾರ್ ಆಲ್ ಅಂತ ಇದೆಯಲ್ಲ, ಇವನ್ ಚಿಕ್ಕ ಮಕ್ಕಳಿಗೆ ಈ ಪ್ರಿಸರ್ವ್ ಫುಡ್ ಚಾಕ್ಲೇಟ್ಸ್ ಇವೆಲ್ಲ ಬಿಟ್ಟರೆ ಅವರಿಗೂ ತುಂಬಾ, ನನ್ನ ಮಗು ಹಾಲು ಕುಡಿತಲ್ಲ, ಟೆನ್ಷನ್ ತಗೋಬೇಡ್ರಿ. ನೀವು ಹಾಲೇ ಕುಡಿಸೋ ಪ್ರೀತಿ ಇದ್ರೆ ಜವಾರಿ ಆಕಳದ ಹಾಲನ್ನು ನೀವೇ ಕಟ್ಟಿದ್ರೆ ತಂದು ಕುಡಿಸಿದ್ರೆ ನನಗೆ ಅನ್ಸ್ಬಿಟ್ಟು ತೊಂದರೆ ಆಗೋದಿಲ್ಲ. ಮಿಲ್ಕ್ ಇಸ್ ದ ಮೇಜರ್ ಪಾಯ್ಸನ್ ವಿಚ್ ಇಸ್ ನೌ ಸ್ಪಾಯ್ಲಿಂಗ್. ಈ ಕಿವಿ ಮತ್ತು ಆಹಾರದಿಂದವೇ ಎಷ್ಟೋ ರೋಗಗಳನ್ನ ನಾವು ಒಳಗಡೆ ಬರಮಾಡಿದ್ದೇವೆ. ಆಹಾರದಲ್ಲೇ ತಿದ್ದುಪಡಿ ಆದರೆ ಯಾರಿಗೂ ಈ ತೊಂದರೆಗಳು ಆಗದೇ ಇರಬಹುದು. ಒಬ್ಬೊಬ್ಬರಿಗೆ ರೇರ್ ಆಗಿ ತುಂಬಾ ಸಿವಿಯರ್ ಡಿಸೀಸ್ ಬರೋಕ್ಕೆ ಕಾರಣ ಇರ್ತದೆ, ಅದನ್ನು ವೈದ್ಯರು ಇದ್ದಾರೆ, ಚಿಕಿತ್ಸೆ ಮಾಡೇ ಮಾಡ್ತಾರೆ, ಅದರ ಕಡೆ ಬಂದು ಬೆನಿಫಿಟ್ ಪಡೀರಿ. ಆಯುರ್ವೇದದಲ್ಲಿ ಬೇಗನೆ ಬಂದು ಅರ್ಲಿ ಸ್ಟೇಜಲ್ಲಿ ಬಂದು ನಮ್ಮ ಆಸ್ಪತ್ರೆ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳಿದೆ, ಚಿಕ್ಕ ಮಕ್ಕಳ ಡಿಪಾರ್ಟ್ಮೆಂಟ್ ಇದೆ, ನಮ್ಮಲ್ಲಿ ರೆಸ್ಪಿರೇಟರಿ ಒಪಿಡಿನೂ ಇದೆ, ನಮ್ಮ ಪಂಚಕರ್ಮ ಡಿಪಾರ್ಟ್ಮೆಂಟಿಗೆ ಬಂದ್ರೂ ಒಂದು ಒಳ್ಳೆಯ ರೀತಿಯ ಇದಕ್ಕೆ ವ್ಯಾಧಿ ಅಪುನರ್ಭವ ಚಿಕಿತ್ಸೆಯನ್ನು ಕೊಡಬಹುದಂತ ನಾನು ಒಂದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ನಾನು ಕೊಟ್ಟಿದ್ದೀನಿ, ಆ ಜನರ ಫೀಡ್ಬ್ಯಾಕು ನೀವು ತಗೊಂಡು ನೋಡಿ. ಒಳ್ಳೆಯ ಒಂದು ಆರೋಗ್ಯವನ್ನು ನಾನು ಶ್ವಾಸಕೋಶದ ರಿಲೇಟೆಡ್ ನಮಗೆ ತುಂಬ ರಿಸರ್ಚ್ ಆಗಿದೆ. ನಾವು ಸೂಪರ್ ಸ್ಪೆಷಾಲಿಟಿ ಇನ್ ರೆಸ್ಪಿರೇಟರಿ ಆ್ಯಂಡ್ ಪಲ್ಮನಾಲಜಿ ಬಂದಿದೆ. ಅಂಥ ವ್ಯಾಧಿಗಳಿಗೂ ನಮ್ಮಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ ಅಂತ ಆಯುರ್ವೇದ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಒಂದು ಅವರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಇದುವರೆಗೂ ಕೇಳಿದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಸ್ನೇಹಿತರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಸ್ತನ ಕ್ಯಾನ್ಸರ್. ಸ್ನೇಹಿತರ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಅತಿಥಿಯಾಗಿ ಭಾಗವಹಿಸಲಿರೋ ಡಾಕ್ಟರ್ ಮಹೇಶ್ ಕಳ್ಳೊಳ್ಳಿ ಅವರು, MCH ಆನ್ಕೋ ಸರ್ಜನ್. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್, ನಿಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ವಿಷಯ ಸ್ತನ ಕ್ಯಾನ್ಸರ್. ಆರಂಭ ಅಲ್ಲಿಂದನೇ ಮಾಡೋಣ. ಇದು ಏನು ಸ್ತನ ಕ್ಯಾನ್ಸರ್ ಅಂದರೆ ಏನು?
1: ಇಂದು ದೇಶದಲ್ಲಿ ಕಂಡು ಬರ್ತಿರೋ ಹಲವಾರು ಮಾರಕ ರೋಗಗಳಿದ್ದಾವೆ ರೀ. ಪುರುಷರಿಗೆ ಮಹಿಳೆಯರಿಗೆ ಬೇರೆ ಬೇರೆ ಥರ ಕ್ಯಾನ್ಸರ್ ಆಗ್ತಾವೆ ರೀ. ಅದರಲ್ಲಿ ಮಹಿಳೆಯರಿಗೆ ಆಗ್ತಿರೋ ಸ್ತನ ಕ್ಯಾನ್ಸರ್ ಅಂದರೆ ವರ್ಲ್ಡ್ ವೈಡ್ ಸೆಕೆಂಡ್ ಹೈಯೆಸ್ಟ್ ಆಗಿದೆ ರೀ ಇದು. ಸೊ ಇಂಡಿಯಾದಲ್ಲಿ ಪಶ್ಚಿಮ ದೇಶಗಳು ಕಂಪೇರ್ ಮಾಡಿದರೆ ಇಂಡಿಯಾದಾಗ ಚಿಕ್ಕ ಕಡಿಮೆ ವಯಸ್ಸಿದ್ದವರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಈಗ ವರ್ಷಕ್ಕೆ ಸುಮಾರು 178,000 ಪೇಷಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಹೊಸ ಕೇಸ್ಗಳು ಡಯಾಗ್ನೋಸ್ ಆಗ್ತಿದ್ದಾವೆ ರೀ. ಅದರಲ್ಲಿ ಒಂದು 80,000 ಜನ ಈ ಕ್ಯಾನ್ಸರ್ಗೆ
0: ಸಂಖ್ಯೆ ಭಾಳ ಜಾಸ್ತಿ
1: ಆಗ್ತಿದ್ದಾರೆ. ಸೊ ಅಷ್ಟು ಇನ್ಸಿಡೆಂಟ್ ತುಂಬ ಜಾಸ್ತಿ ಆಗ್ತಿದೆ ಬ್ರೆಸ್ಟ್ ಕ್ಯಾನ್ಸರ್ದು. ಈಗ
0: ಇನ್ಸಿಡೆಂಟ್ಸ್ ಅಂತ ಹೇಳಿದ್ರೆ ಆಗೋ ಕಾರಣಗಳು ಏನು ಇದು ಸ್ತನ ಕ್ಯಾನ್ಸರ್?
1: ಸುಮಾರು ಇದ್ದಾವೆ. ಕೆಲವೊಮ್ಮೆ ಮನಿ ಇದೇ ಇದರಿಂದನೇ ಇವರಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳೋದು ಕಷ್ಟ. ಒಂದು ವಯಸ್ಸು, ಏಜ್ ಆದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ ರೀ 55-60 ವರ್ಷದ ಮೇಲೆ. ಪ್ಲಸ್ ಪುರುಷರಿಗೆ ಹೆಣ್ಮಕ್ಳಿಗಿಂತ ಕಡಿಮೆ. ಸೊ ಫೀಮೇಲ್ ಸೆಕ್ಸ್ ಇಟ್ ಸೆಲ್ಫ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್.
0: ಮೋರ್ ಟು
1: 100 ಟೈಮ್ಸ್ ರೀ. 100 ಫೀಮೇಲ್ ಪೇಷಂಟ್ಸ್ ಇದ್ದರೆ 1 ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ. ಸೊ ಅದು ಬಿಟ್ಟು ಒಬ್ಯಾಸಿಟಿ, ಬೊಜ್ಜು, ಭಾಳ ದಪ್ಪ ಇದ್ದವ್ರಿಗೂ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸ್ ಜಾಸ್ತಿ. ಮತ್ತು ಮದ್ಯಪಾನ, ಧೂಮಪಾನ, ಅದರಿಂದನೂ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ರೀ. ಸೊ ಮತ್ತು ಎಕ್ಸಸೈಸ್ ಮಾಡ್ತಾ ಇರೋದು, ಮತ್ತು ಮಕ್ಕಳು ಲೇಟಾಗಿ ಮಕ್ಕಳಾಗೋದು, ಮಕ್ಕಳೇ ಆಗಲಿರೋದು, ಅದರಿಂದನೂ ಸ್ವಲ್ಪ ರಿಸ್ಕ್ ಜಾಸ್ತಿ. ಬ್ರೆಸ್ಟ್ ಫೀಡಿಂಗ್ ಮಾಡಿಲ್ಲ ಅಂದರೆ ಅದರಿಂದನೂ ಸ್ವಲ್ಪ ರಿಸ್ಕ್ ಜಾಸ್ತಿ.
0: ಎಕ್ಸಸೈಸ್ ಮಾಡದೇ ಇರೋದಂದ್ರೆ
1: ಎಕ್ಸಸೈಸ್ ಮಾಡಿದರೆ ಅದರಿಂದನೂ ಅರೌಂಡ್ 15-20% ಕ್ಯಾನ್ಸರ್ ಆಗೋದನ್ನು ನಿಲ್ಲಿಸ್ಬೋದು ರೀ. ಸೊ ಎಕ್ಸಸೈಸ್ ಮಾಡಲಿಲ್ದಂಗೆ ಇರೋದು, ದಪ್ಪ ಇರೋದು, ಪ್ಲಸ್ ಫ್ಯಾಮಿಲಿ ಹಿಸ್ಟ್ರಿನೂ ಅಂತೀವಿ ರೀ. ಫ್ಯಾಮಿಲಿಯಲ್ಲಿ ಯಾರೇ ಅವರು ಕ್ಲೋಸ್ ಫ್ಯಾಮಿಲಿ ಮೆಂಬರಲ್ಲಿ ಕ್ಯಾನ್ಸರ್ ಆದರೆ ಸೊ ಅರೌಂಡು 5-10% ಶೇಕಡ ಅಷ್ಟು ಕ್ಯಾನ್ಸರ್ ಫ್ಯಾಮಿಲಿಯಲ್ಲಿ ಅಂತೀವಿ ರೀ. 5-10% ಅವ್ರ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್. ಸೊ ಅದು ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಏನಾದರೂ ವಿಕಿರಣ, ರೇಡಿಯೇಷನ್ ಅಂತೀವಲ್ಲ ರೀ, ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗಿದ್ರು ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಈಗ ಇತ್ತೀಚೆಗೆ ವಯಸ್ಸಾದಮೇಲೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ತಗೋತಾರೆ. ಸೊ ಮುಟ್ಟು ನಿಂತ ಮೇಲೆ ಅವ್ರ ಹಾರ್ಮೋನ್ ಎಕ್ಸ್ಟರ್ನಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ತಗೋತಾರೆ, ಅದರಿಂದನೂ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ರೀ.
0: ರೇಡಿಯೇಷನ್ ಅಂತ ಹೇಳಿದ್ರಿ, ಯಾವ ಪ್ರಕಾರದ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗೋದು?
1: ರೇಡಿಯೇಷನ್ ಚಿಕ್ಕ ವಯಸ್ಸಲ್ಲಿ ಕೆಲವೊಂದ್ಸಲ ಲಿಂಫೋಮಾ ಅಥವಾ ಬೇರೆ ಥರ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ರೇಡಿಯೇಷನ್ ಆಗಿರುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಆಗಿರುತ್ತೆ. ಸೊ ಅದೊಂದು 10-15 ವರ್ಷದಲ್ಲಿ ಆ ಥರ ಪೇಷಂಟ್ಗೆ ಹೆಡ್ ಆ್ಯಂಡ್ ನೆಕ್ ರೇಡಿಯೇಷನ್ ಆಗಿದ್ದು ಅಥವಾ ಬೇರೆ ಹೆಡ್ಡು ಈ ಚೆಸ್ಟ್ ಪಾರ್ಟಲ್ಲಿ ಅವರು ಚಿಕ್ಕ ಮಕ್ಕಳು ವಯಸ್ಸಿದ್ದಾಗ ರೇಡಿಯೇಷನ್ ತೊಗೊಂಡಿದ್ರೆ ಅಂದರೆ ಈಗ ಶಾಕ್ ಟ್ರೀಟ್ಮೆಂಟ್ ಇರ್ತೀವಲ್ರಿ, ಆ ರೇಡಿಯೇಷನ್ ತೊಗೊಂಡಿದ್ರೆ ಅದು 10-20 ವರ್ಷ ಆದಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅದರದ್ದು ಇನ್ಸಿಡೆಂಟ್ ತುಂಬ ಕಡಿಮೆ. ಸೊ ಬಟ್ ಅದು ಒಂದು ಕಾರಣ.
0: ಬಹಳಷ್ಟು ಕಾರಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ, ವಿಷಯ ಸ್ತನ ಕ್ಯಾನ್ಸರ್. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮಹೇಶ್ ಕಳ್ಳೊಳ್ಳಿ ಅವರು, MCH ಆನ್ಕೋ ಸರ್ಜನ್ ಇವರು ಕಾರ್ಯಕ್ರಮದಲ್ಲಿ. ಈಗ ಬಹಳಷ್ಟು ಕಾರಣಗಳ ಬಗ್ಗೆ ನಾವು ಮಾತನಾಡಿದ್ವಿ, ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಲಕ್ಷಣಗಳು ಯಾವುವು?
1: ಯೂಶಲಿ ಮೋಸ್ಟ್ ಕಾಮನ್ ಅಂದರೆ ಮಲೆಯಲ್ಲಿ ಒಂದು ಗಡ್ಡೆ ಆಗೋದು ರೀ. ಸೊ 80-80% ಪೇಷಂಟ್ ಬರೋದು ಅದೇ ಥರ, ಒಂದು ಗಂಟಾಗುತ್ತೆ. ಸೊ ಗಂಟಾಗಿದೆ ಅದು ಯೂಶಲಿ ಅದರಿಂದ ನೋವು ಇರಲ್ಲ ರೀ. ಸೊ ಅವರು ನೋವು ಇರಲ್ಲ ಅಂದ್ಕೂಲೇ ಸ್ವಲ್ಪ ಲೇಟಾಗಿ ಬರ್ತಾರೆ. ಪೇನ್ಲೆಸ್ ಇರುತ್ತೆ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಗಂಟುಗಳು. ಓನ್ಲಿ 1% ಅಂದರೆ 100 ಬ್ರೆಸ್ಟ್ ಕ್ಯಾನ್ಸರ್ ಗಂಟಲ್ಲಿ 1% ಅಷ್ಟೇ ನೋವಾಗುತ್ತೆ ರೀ. ಸೊ 99% ಪೇನ್ಲೆಸ್, ಅದಕ್ಕೆ ನೋವಾಗಲ್ಲ, ಗಂಟು ಬೆಳೀತಾ ಹೋಗುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಸೈನ್. ಅದು ಬಿಟ್ಟರೆ ಮೇಲೆ ಸ್ಕಿನ್ನು ದಪ್ಪ ಆಗೋದು, ಚರ್ಮ ದಪ್ಪ ಆಗೋದು ಬ್ರೆಸ್ಟ್ ಮೇಲೆ, ಮತ್ತು ನಿಪ್ಪಲ್ ಇರುತ್ತಲ್ರಿ, ನಿಪ್ಪಲ್ಲಿಂದ ಏನಾದರೂ ಹಸಿರು ರಸ, ಕೆಂಪು ರಸ, ಬಿಳಿ ರಸ, ನಿಪ್ಪಲ್ ಡಿಸ್ಚಾರ್ಜ್ ಅಂತೀವಿ, ಅದು ಬರ್ತಾಯಿದ್ರೆ, ಪ್ಲಸ್ ನಿಪ್ಪಲ್ದು ಡೈರೆಕ್ಷನ್ ಚೇಂಜ್ ಆಗುತ್ತೆ, ಮೇಮೆ ನಿಪ್ಪಲ್ ರಿಟ್ರಾಕ್ಷನ್ ಅಂತೀವಿ, ನಿಪ್ಪಲ್ ಸೈಡಿಗೆ ಹೋಗೋದು, ದೋಸ್ ಆರ್ ಆಲ್ ಇಂಪಾರ್ಟೆಂಟ್ ಸೈನ್ಸ್. ಲೋಕಲೈಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ದು ಅದು ಅಲ್ಲಿಂದ ಬಗಲಕ್ಕೆ ಅದು ಗಡ್ಲಿಗೆ ಸ್ಪ್ರೆಡ್ ಆಗುತ್ತೆ ರೀ. ಸೊ ಅವಾಗ ಅದು ಗಡ್ಲಿ ಸ್ಪ್ರೆಡ್ ಆದರೆ ಅಲ್ಲಿ ಒಂದು ಗಂಟು ಸಿಗ್ಬೋದು, ಆ ಕೈ ಬಾತ್ಕೋಬೋದು. ಕಾಯಿಲೆ ಇನ್ನೂ ಸ್ಪ್ರೆಡ್ ಆದಾಗ, ಬೋನ್ಸಿಗೆ ಸ್ಪ್ರೆಡ್ ಆದಾಗ ಮೂಳೆ ನೋವು, ಮತ್ತು ಲಂಗ್ಸಿಗೆ ಸ್ಪ್ರೆಡ್ ಆದರೆ ಕೆಮ್ಮು, ಎದೆ ನೋವು, ಹೊಟ್ಟೆಗೆ ಲಿವರ್ಗೆಲ್ಲ ಸ್ಪ್ರೆಡ್ ಆದರೆ ಹೊಟ್ಟೆ ನೋವು, ಈ ಥರ ಕಾಯಿಲೆ ಸ್ಪ್ರೆಡ್ ಆದಾಗ ಇನ್ನೂ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತದೆ. ಲೋಕಲೈಸ್ ಇದ್ದಾಗ ಗಡ್ಡೆ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ರೀ.
0: ಸೊ ಬೇಸಿಕಲಿ ಅದು ಪೇನ್ಲೆಸ್ ಆಗಿರುತ್ತೆ, ನೋ ಆಗಿರುವುದಿಲ್ಲ.
1: ಯಾಕಂದರೆ
0: ಇದು ಬಹಳ ಮುಖ್ಯವಾದ, ಈಗ ಕೇಳುಗರಲ್ಲಿಯೂ ಎಷ್ಟು ಮಹಿಳೆಯರು ಇರ್ಬೋದು, ನೋವು ಇಲ್ಲ ಅಂತ ತಕ್ಷಣ ಅವ್ರು ಅಂತಾರೆ ಏನಿಲ್ಲ ಬಿಡಪ್ಪ ನನಗೇನಿಲ್ಲ ಅಂತ. ವೈದ್ಯರಾದ ನೀವು ಅದನ್ನು ಹೇಳಿ ಸ್ಪಷ್ಟೀಕರಣ ಮಾಡಿದ್ರಿ, ಒಳ್ಳೇದಾಯ್ತು. ಯಾಕೆಂದರೆ ನೋವಿಲ್ಲ ಅಂದರೆ ಇಮಿಡಿಯೇಟ್ಲಿ ಬರೋದು ತುಂಬಾ ಉತ್ತಮ,
1: ತುಂಬಾ ಉತ್ತಮ.
0: ಅಂಥ ಸಂದರ್ಭದಲ್ಲಿ ಡೀಟೇಲ್ ಆಗಿ ಮಾತನಾಡೋದಂದ್ರೆ ಆ ನೋವಿಲ್ಲದ ಒಂದು ಗಂಟು ಫೀಲ್ ಆಗುತ್ತೆ ಹೀಗೆ ಹಿಡಿದ್ರೆ, ಅಂಥ ಸಂದರ್ಭ ತಕ್ಷಣ ಬಂದರೆ ಎಷ್ಟು ಒಳ್ಳೆಯದು, ಲೇಟ್ ಆಗಿ ಬಂದರೆ.
1: ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ಸ್ತನದ ಕ್ಯಾನ್ಸರ್ ಅಲ್ರಿ, ನಾಲ್ಕು ಹಂತಗಳಿದ್ದಾವೆ. ನಾವು ಸ್ಟೇಜ್ ಅಂತೀವಿ, ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್. ಸೊ ಸ್ಟೇಜ್ ಒನ್ ಸ್ಟೇಜ್ ಟೂ ಬಂದಾಗ ಕ್ಯೂರೇಬಲ್ ಕ್ಯಾನ್ಸರ್ ಅಂತೀವಿ ರೀ. ಅವು ಖಂಡಿತ ಕ್ಯೂರೇಬಲ್ ಅಂದರೆ ಫುಲ್ ಕ್ಯೂರ್ ಆಗುತ್ತೆ, ಲೈಫ್ನಾಗ ಅವ್ರಿಗೆ ವಾಪಸ್ಸು ಕ್ಯಾನ್ಸರ್ ಬರಲ್ಲ. ಈ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜಿಗೆ ಬಂದರೆ ಅವು ಇಷ್ಟು ವರ್ಷ ಬದುಕಂಗೆ ಮಾಡ್ಬೋದು, ಬಟ್ 100% ಕ್ಯೂರ್ ಆಗೋದು ಅದು ಕಷ್ಟ ರೀ. ಸೊ ಅದಕ್ಕೆ ಜಲ್ದಿ ಆದಾಗ ಇಮಿಡಿಯೇಟ್ ಬಂದರೆ, ಇದು ಒಂದನೇ ಹಂತನಾಗಿರುತ್ತೆ. ಒಂದನೇ ಹಂತನಲ್ಲಿ ಒಳ್ಳೆ ಸರ್ಜರಿ ಆಗಿ ನೀಟಾಗಿ ಎಲ್ಲ ಆಗಿ ಪೇಷಂಟು ಫುಲ್ ಕ್ಯೂರ್ ಆಗಿಬಿಡ್ತಾರೆ ರೀ. ನಮ್ಮ ದೇಶದಲ್ಲಿ ಈ ವೆಸ್ಟರ್ನ್ ಕಂಟ್ರಿಯಲ್ಲಿ ಭಾಳಷ್ಟು ಪೇಷಂಟ್ಸು ಒಂದನೇ ಸ್ಟೇಜಲ್ಲಿ ಡಯಾಗ್ನೋಸ್ ಆಗ್ತಾರೆ, ಒಂದನೇ ಸ್ಟೇಜ್ ಸೆಕೆಂಡ್ ಸ್ಟೇಜ್. ನಮ್ಮಲ್ಲಿ ಮೋಸ್ಟ್ ಕಾಮನ್ ಥರ್ಡ್ ಸ್ಟೇಜ್ ಆಗ್ತಿದ್ದಾರೆ. ನಾವು ಕಿದ್ವಾಯಲ್ಲಿ ಎಮ್ಸ್ ಎಚ್ ಮಾಡುವಾಗ ಅವಾಗ ಥರ್ಡ್ ಫೋರ್ತ್ ಸ್ಟೇಜ್ ತುಂಬ ಕಾಮನ್ ಆಗಿ ಬರ್ತಿದ್ರು 14 ವರ್ಷದಿಂದ. ಈಗ ಸೆಕೆಂಡ್ ಥರ್ಡ್ ಸ್ಟೇಜ್ ಬರ್ತಿದ್ದಾರೆ. ಈಗ ಇಂಡಿಯಾದಲ್ಲಿ ಮಂದಿಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ, ಮಲೆಯಲ್ಲಿ ಗಂಟಾದರೆ ಸ್ವಲ್ಪ ತೋರಿಸ್ಕೊತಿದ್ದಾರೆ. ಬಟ್ ಇನ್ನೂ ಅವರು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಬರೋಂಗೆ ಆದರೆ ಆದಷ್ಟು ಪೇಷಂಟ್ಗೆ ಒಳ್ಳೆಯದು, ಅವ್ರ ಫ್ಯಾಮಿಲಿಗೆ ಒಳ್ಳೆಯದು, ಎಲ್ಲ ಥರದಿಂದ ಅವರು ಮಾನಸಿಕ ಆಗಲಿ, ಅವ್ರ ಫೈನಾನ್ಷಿಯಲ್ ಆಗಲಿ, ಎಲ್ಲ ಥರದಿಂದನೂ ಅವರಿಗೆ ಒಳ್ಳೇದಾಗುತ್ತೆ, ಪೇಷಂಟು ಕ್ಯೂರ್ ಆಗುತ್ತಾರೆ.
0: ಪ್ರಕಾರಗಳ ಬಗ್ಗೆ ಮಾತನಾಡೋಣ, ಟೈಪ್ಸ್ ಯಾವ್ಯಾವ್ದಿರುತ್ತೆ?
1: ಬ್ರೆಸ್ಟ್ ಕ್ಯಾನ್ಸರ್ ಸುಮಾರು ಟೈಪ್ಸ್ ಇದಾವೆ ರೀ, ಆಲ್ಮೋಸ್ಟ್ 17-18 ಟೈಪ್ಸ್ ಇರೋದು. ಬಟ್ ಮೋಸ್ಟ್ ಕಾಮನ್ ನಾವು ಟ್ರೀಟ್ಮೆಂಟ್ ಪರ್ಪಸ್ಗೆ 2 ಟೈಪು ಅಂತ ತೊಗೋತೀವಿ ರೀ. ಒಂದು ಇನ್ವೈಸಿವ್ ಡಕ್ಟಲ್ ಕಾರ್ಸಿನೋಮಾ ಅಂತೀವಿ ರೀ, ಮೋಸ್ಟ್ ಕಾಮನ್ ಅದೇ ನೋಡೋದು. ಇನ್ನೊಂದು ಲಾಬ್ಯುಲರ್ ಕ್ಯಾನ್ಸರ್ ಅಂತ ಇದೆ. ಈಗ ಹೊಸದಾಗಿ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇದೆ, ಅದರಲ್ಲಿ ಎಲ್ಲ ಅದರ ಹಾರ್ಮೋನ್ ಸ್ಟೇಟಸ್ಸು ನೆಗೆಟಿವ್ ಇರುತ್ತೆ ರೀ, ಅಂದರೆ ಹಾರ್ಮೋನ್ ಸೆನ್ಸಿಟಿವ್ ಇರಲ್ಲ ಆ ಕ್ಯಾನ್ಸರ್, ಅದು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಅದನ್ನು ಟ್ರೀಟ್ ಮಾಡೋದು ಸ್ವಲ್ಪ ಈಗ ಸ್ವಲ್ಪ ಚಾಲೆಂಜಿಂಗ್ ಆಗ್ತಾ ಇದೆ. ಅದು ಒಂದು 15-20% ಅಷ್ಟೇ TNBC ಇದೆ ರೀ ಅಟ್ ಪ್ರೆಸೆಂಟ್.
0: ಕ್ಯಾನ್ಸರ್ ಅಂದ ತಕ್ಷಣ ಕೇಳುಗರಿರಲಿ ಯಾರಿಗೂ ಇರಲಿ ಅನ್ಕೋ ಇರಲಿ, ಎಲ್ಲರಿಗೂ ಒಂದು ಭೀತಿ ಅನ್ನೋದು ಬಂದೇ ಬರುತ್ತೆ. ಅಂಥ ಸಂದರ್ಭದಲ್ಲಿ ಪ್ರಿವೆನ್ಷನ್ ಯಾವ ರೀತಿ ಇದನ್ನು ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಸ್ತನ ಕ್ಯಾನ್ಸರ್ ಮಹಿಳೆಯರಿಗೆ?
1: ಪ್ರಿವೆನ್ಷನ್ನು ಆಗಲೇ ಹೇಳಿದ್ದಲ್ಲ ನಾನು, ಒಂದು ನೀವು ಎಕ್ಸಸೈಸ್ ಡೈಲಿ ವಾರದಾಗೆ 5 ದಿನ ಅರ್ಧ ತಾಸು ವಾಕಿಂಗರೇ ಆಗಲಿ ಯಾವುದೇ ಥರ ಒಂದು ಎಕ್ಸಸೈಸ್ ಇಟ್ಕೋಬೇಕು. ಮತ್ತು ನಿಮ್ಮದು ವೆಯ್ಟ್ ಮೇಂಟೈನ್ ಮಾಡಬೇಕು, ತುಂಬ ದಪ್ಪ ಆದರೆ ಒಳ್ಳೆಯದಲ್ಲ. ಮತ್ತು ಮದ್ಯಪಾನ ಧೂಮಪಾನ ಮಾಡ್ತಿದ್ರೆ ಅದು ಬಿಡಬೇಕು. ಮತ್ತು ಮಗುವಿಗೆ ಹಾಲು ಮಕ್ಕಳಾದಮೇಲೆ ಬ್ರೆಸ್ಟ್ ಫೀಡಿಂಗ್ ಅಂತೇಳ್ರಿ, ಅದು ಭಾಳ ಇಂಪಾರ್ಟೆಂಟು. ಮಗುಗೆ ಹಾಲು ಕುಡಿಸ್ಬೇಕು. ಮತ್ತು ಮಗು ಮಾಡ್ಕೊಳ್ಳೋದು ಡಿಲೇ ಮಾಡಬಾರ್ದು, ನನ್ನ ಜಾಬ್ ಐತಿ, ನಾನು ಸೆಟ್ಲ್ ಆಗಬೇಕು, ನಾನು ಹಿಂಗೆ ಡಿಲೇ ಮಾಡ್ಬೋದು, ಆದಷ್ಟು ಜಲ್ದಿ ಮಗು ಮಾಡ್ಕೋಬೇಕು. ಸೊ ಇವೆಲ್ಲ ಮಾಡಿದರೆ ಸುಮಾರು ಕ್ಯಾನ್ಸರ್ಗಳು ಸುಮಾರು ಇನ್ಸಿಡೆಂಟ್ಸು ಕಡಿಮೆ ಆಗುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇರೋರು ಸ್ವಲ್ಪ ಅವರು ಯಾರಿಗಾಗಿತ್ತು, ಎಷ್ಟನೇ ವಯಸ್ಸಿಗಾಗಿತ್ತು, ಆ ವಯಸ್ಸಿಗಿಂತ 10 ವರ್ಷ ಮುಂಚೆಯಿಂದನೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ ರೀ. ಸೊ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ. ಅದು 40 ವರ್ಷದ 5 ಹೆಣ್ಣುಮಕ್ಕಳಿಗೆ ಪ್ರತಿ ವರ್ಷ ಒಂದು ಸಲ ಮ್ಯಾಮೋಗ್ರಫಿ ಮಾಡಿಸೋದಿರುತ್ತೆ ರೀ. ಅದರಿಂದ ಏನಾಗುತ್ತೆ, ಇನ್ನೂ ಗಂಟಾಗ ಮುಂಚೆನೇ ಕ್ಯಾನ್ಸರ್ ಕಂಡುಹಿಡಿಬೋದು. ಅದರಲ್ಲಿ ಮೈಕ್ರೋ ಕ್ಯಾಲ್ಸಿಫಿಕೇಶನ್ ಕಾಣಿಸ್ತಾವ ರೀ ಮ್ಯಾಮೋಗ್ರಫಿಯಲ್ಲಿ. ಸೊ ಅದರಿಂದ ನಾವು ಇನ್ನೂ ಗಂಟೆ ಆಗಿರಲ್ಲ. ಸೊ ಅಷ್ಟು ಜಲ್ದಿ ನಾವು ಕ್ಯಾನ್ಸರ್ ಡಿಟೆಕ್ಟ್ ಮಾಡಿದರೆ ಆಲ್ಮೋಸ್ಟ್ 100% ಕ್ಯೂರ್ ಆಗೇ ಬಿಡ್ತಾರೆ ಪೇಷಂಟು. ಸೊ ಅದು ವರ್ಷ, ಅದೇನು ತುಂಬ ಕಾಸ್ಟ್ಲಿ ಟೆಸ್ಟ್ ಅಲ್ಲ. ಸೊ ಒಂದು ವರ್ಷಕ್ಕೆ ಒಂದು ಸಲ ಒಂದು ಎಕ್ಸ್ರೇ ಮಾಡಿಸಿದಂಗೆ ಬ್ರೆಸ್ಟ್ದು. ಸೊ ಅದನ್ನು ಮಾಡಿಸ್ಕೊತ ಇದ್ದರೆ ಅದರಿಂದ ಸುಮಾರು ಪೇಷಂಟ್ಗಳಿಗೆ ಹೆಲ್ಪ್ ಆಗುತ್ತೆ,
0: ಜೀವ ಉಳಿತಲ್ಲ,
1: ಜೀವ ಉಳಿತೆ. ಸೊ ಎಲ್ಲ ವೆಸ್ಟರ್ನ್ ಕಂಟ್ರೀಸ್, ಅಮೇರಿಕಾ, ಯುರೋಪ್ ಎಲ್ಲ ಮ್ಯಾಮೋಗ್ರಫಿ ಎಲ್ಲ ಮಾಡ್ಕೋತಾರೆ. ಅದಕ್ಕೆ ಅವರು ಭಾಳಷ್ಟು ಒಂದೇ ಸ್ಟೇಜಲ್ಲೇ ಡಿಟೆಕ್ಟ್ ಆಗ್ತಾರೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಸ್ವಲ್ಪ ಅವೇರ್ನೆಸ್ ಬರಬೇಕು. ಸೊ ಮ್ಯಾಮೋಗ್ರಫಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ನಮ್ಮ ಕೈಯಲ್ಲಿ ಅವೈಲೇಬಲ್ ಇದೆ. ಸೊ ಕಾಸ್ಟ್ಲಿ ತುಂಬ ಕಡಿಮೆ ಕಾಸ್ಟ್ಲಿನೂ ಇಲ್ಲ. ಸೊ ಮಾಡಿಸ್ಕೊಳ್ಳೋದು ಒಳ್ಳೆಯದು 40 ವರ್ಷ ಆದಮೇಲೆ. ಮತ್ತು 30 ವರ್ಷ ಆದಮೇಲೂ ಸೆಲ್ಫ್ ಎಕ್ಸಾಮಿನೇಷನ್ ಅಂತೀವಿ ನಾವು.
2: ಯಾವ ರೀತಿ
1: ಹೆಣ್ಮಕ್ಕಳು ತಾವು ತಿಂಗಳಿಗೊಮ್ಮೆ ತಾವು ತಾವೇ ಚೆಕ್ ಮಾಡ್ಕೋಬೋದು. ಈಗ ಒಂದು ಕೈ ಮೇಲೆ ಎತ್ತಿ, ಸೊ ಆ ಇನ್ನೊಂದು ಕೈಯಿಂದ ಫುಲ್ ಬ್ರಷ್ನ ಎದೆಗೆ ಹಿಂಗೆ ಒತ್ತಿ ಒತ್ತಿ ಚೆಕ್ ಮಾಡ್ಕೊಳ್ಳೋದು. ಏನಾದರೂ ಗಂಟು ಫೀಲ್ ಕಂಡ್ರೆ ಅಥವಾ ನಿಪ್ಪಲ್ದು ಏನಾದರೂ ಚೇಂಜಸ್ ಕಂಡ್ರೆ ಅಥವಾ ಚರ್ಮದ್ದು ಏನಾದರೂ ಚೇಂಜಸ್ ಕಂಡ್ರೆ ಇಮಿಡಿಯೇಟ್ಲಿ ಡಾಕ್ಟರ್ಗೆ ಬಂದು ಮೀಟ್ ಆಗ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಎಕ್ಸಾಮ್. ಸೊ ಅದು 30-40 ಅದು ಮಾಡ್ಬೋದು. 40 ಮ್ಯಾಮೋಗ್ರಫಿ ಮಾಡ್ಕೋಬೇಕು.
2: ಬಹಳ ಬಹಳ ಒಂದು ಇಂಪಾರ್ಟೆಂಟ್ ನೀವು ವಿಷಯವನ್ನು ಹೇಳಿದ್ರಿ. ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವತಃ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ 30 ವಯಸ್ಸಾದ ತಕ್ಷಣ ಕೈ ಎಬ್ಬಿಸಿ ಅದನ್ನು ನೀವು ಹೇಳಿದ್ರೆ, ಅದಾದ ತಕ್ಷಣ 40 ಆದ ತಕ್ಷಣ ಮ್ಯಾಮೋಗ್ರಫಿ. ಸೊ ಈಗ ಈ ಮ್ಯಾಮೋಗ್ರಫಿ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನರು ಈಗ ಮಹಿಳಾ ದಿನಾಚರಣೆ ಇರಲಿ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಫ್ರೀ ಸ್ಕ್ಯಾನಿಂಗ್ ಇದು ಅದು ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್ನಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತಾ, ಇಸ್ ಇಟ್ 100% ರಿಸಲ್ಟ್ ಕೊಡುತ್ತಾ, ಹೇಗೆ ಸ್ಕ್ಯಾನಿಂಗ್ ಬಗ್ಗೆ ತಿಳಿಸಿ ಸ್ವಲ್ಪ.
1: ಮ್ಯಾಮೋಗ್ರಫಿ, ಮ್ಯಾಮೋಗ್ರಫಿ ಇದು ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಮಾಡ್ತೀವಿ. ಅದು ಆಲ್ಮೋಸ್ಟ್ 80-90% ಸೆನ್ಸಿಟಿವಿಟಿ ಇದೆ. ಸೊ ಇವನ್ ಗಂಟಾಗ ಮುಂಚೆನೂ ಕೆಲವೊಂದು ಕ್ಯಾಲ್ಸಿಫಿಕೇಶನ್ಸ್ ಅಂತೀವಿ, ಮೈಕ್ರೋ ಕ್ಯಾಲ್ಸಿಫಿಕೇಶನ್, ಮ್ಯಾಕ್ರೋ ಕ್ಯಾಲ್ಸಿಫಿಕೇಶನ್, ಡಿಸ್ಟಾರ್ಷನ್, ಅವು ಸುಮಾರು ಕೆಲವೊಂದು ಫೈಂಡಿಂಗ್ಸ್ ಇದೆ. ಅದ್ರ ಮೇಲೆ ನಾವು ಗುರುತಿಡಿಬೋದು. ಮತ್ತು ಯಾವುದೇ ಸಸ್ಪಿಷಿಯಸ್ ಸಿಕ್ತು ಅಂದರೆ ಮ್ಯಾಮೋಗ್ರಫಿ ಮೇಲೆ ಅದನ್ನು ನಾವು FNAC ಅಲ್ಟ್ರಾಸೌಂಡ್ ಗೈಡೆಡ್ FNAC ಅಥವಾ ಕ್ಲಿನಿಕಲಿ ಒಂದು FNAC ಸಣ್ಣ ಸೂಜಿ ಪರೀಕ್ಷೆ ಅಂತೀವಿ, ಅದರಲ್ಲಿ ಅದನ್ನು ಪ್ರಿಕ್ ಮಾಡಿ ಅದು ಕ್ಯಾನ್ಸರ್ ಐತೋ ಇಲ್ಲೋ ಅಂತ ಗೊತ್ತಿಡ್ಬೋದು. ಬೈ ಚಾನ್ಸ್ ಇತ್ತಂದರೆ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಫುಲ್ ಕ್ಯೂರ್ ಆಗಿಬಿಡ್ತಾರೆ ಆ ಪೇಷಂಟ್.
2: ಇದು ಕೇಳಲಿಕ್ಕೆ, ಏಕೆಂದರೆ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾರೆ, ಅರೆ ಬಂದಿದೆ ಇನ್ನು ಏಕೆ, ಪರಿವಾರದ ಒಂದು ಪ್ರೆಷರ್ ಇರುತ್ತೆ, ಯಾರಿಗಾದರೂ ಗೊತ್ತಾಗಬಾರ್ದು ಅನ್ನೋದು ಒಂದು ವಿಷಯ, ಗೋಪನೀಯ ಇಡಲಿಕ್ಕೆ ನೋಡ್ತಾರೆ. ಬಟ್ ನೀವು ಅದನ್ನು ಹೇಳಿದ್ರಿ,
1: ಅದೊಂದು ನೀವು ಹೇಳಿದಂಗೆ ಇಂಡಿಯಾದಲ್ಲಿ ಲೇಟಾಗಿ ಪ್ರೆಸೆಂಟ್ ಆಗ್ತಿರೋದು ಒಂದು ಭಯ ಇಂದ, ಎಲ್ಲಿ ಹೇಳಿದರೆ ಏನೋ ಅಂತ ಬರಂಗಿಲ್ಲ. ಮತ್ತು ಇನ್ನೊಂದು ನೆಗ್ಲಿಜೆನ್ಸಿ, ಏನೋ
2: ಅಂದರೆ
1: ಪೇನ್ಲೆಸ್ ಇರುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನೊಂದು ಗೊತ್ತಿದ್ದು ಮನೆಯಲ್ಲಿ ಜವಾಬ್ದಾರಿ ಇರುತ್ತೆ, ಈ ನಾನೇನಾದ್ರು ಟ್ರೀಟ್ಮೆಂಟ್ ತೊಳಕ್ಕೆ ಹೋದ್ನೆ ಅಂದರೆ ಮನೆ ಹೆಂಗೆ ನಡೆಯುತ್ತೆ, ನಮ್ಮ ಮಕ್ಕಳು ಹೆಂಗೆ ನೋಡ್ಕೊಳ್ಳೋದು, ಪೇರೆಂಟ್ಸ್ನ ಹೆಂಗೆ ನೋಡ್ಕೊಳ್ಳೋದು, ದುಡ್ಡು ಎಲ್ಲಿಂದ ತರೋದು. ಹಾಗಾಗಿ ತುಂಬ ಜನ ಆ ರೀಸನಿಂದನೂ ಬರಲ್ಲ. ಸೊ ಇಂಥ ಇದೆಲ್ಲದಿಂದ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಹಂತಿನಲ್ಲಿರೋ ಕ್ಯಾನ್ಸರ್ ಪೇಷಂಟ್ಸು ಬರ್ತಾರೆ.
2: ಅದೇ ಅದಕ್ಕೆ ನಾನು ಇದನ್ನ ಕೇಳಿದೆ, ಯಾಕಂದ್ರೆ ಬಹಳಷ್ಟು ಜನರು ಜವಾಬ್ದಾರಿ ಅಂತ ಹೇಳಿದ್ರಲ್ಲ, ಮಹಿಳೆಯರಿಗೆ ಅದು ಮನೆಯ ಜವಾಬ್ದಾರಿ ಇರುತ್ತೆ, ಅವ್ರು ತಿಕ್ಕೋತಾರೆ ಏನಪ್ಪ ಟ್ರೀಟ್ಮೆಂಟ್ನಲ್ಲಿ ಏನಾಗುತ್ತೋ ಇದು ಅದು ಅಂತ. ಅದ್ರ ಮೇಲೆ ಸಿನಿಮಾ ಸೀರಿಯಲ್ ಯಾವುದೇ ನೋಡಿ ನೀವು, ಅದರಲ್ಲಿಯೂ ತೋರಿಸ್ತಾರೆ ಕೀಮೋಥೆರಪಿ ಅಂತ ತಿಳ್ಕೊಂಡು ಬಹಳಷ್ಟು ದೃಶ್ಯದ ಅವ್ರದ್ದೇ ಆದಂಥ ಒಂದು ಕಲ್ಪನೆ ಇರುತ್ತೆ. ಡಯಾಗ್ನೋಸ್ ಬಗ್ಗೆ, ಚಿಕಿತ್ಸೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅದೇ ಡಯಾಗ್ನೋಸಿಸ್ ಯೂಶಲಿ ಯಾರಿಗೆ ಬಂದ ತಕ್ಷಣ ನಾವು ಅದರ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತೀವಿ, ಎಲ್ಲ ಫುಲ್ ಹಿಸ್ಟ್ರಿ ತೊಗೊಳ್ತೀವಿ ರೀ, ಅವಾಗ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಬಂದ ತಕ್ಷಣ ನಾವು ಡೌಟ್ಫುಲ್ ಇದ್ದರೆ ಒಂದು FNAC ಮಾಡ್ತೀವಿ ರೀ, ಗ್ಯಾರಂಟಿ ನಮ್ಮ ಕ್ಲಿನಿಕಲಿ ಗ್ಯಾರಂಟಿ ಕ್ಯಾನ್ಸರ್ ಇದೆ. ಇನ್ನೊಂದು ಟ್ರೂ ಕಟ್ ಬಯಾಪ್ಸಿ ಅಂತ ಮಾಡ್ತೀವಿ, ಮಾಡಿದ ತಕ್ಷಣ ಅದು ನಮ್ಮ ಆಂಕೋಪೆಥಾಲಜಿಸ್ಟ್ ನೋಡಿ ಅದು ಕ್ಯಾನ್ಸರ್ ಇದೆಯೋ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅದ್ರ ಮೇಲೆ ನಾವು ಹಾರ್ಮೋನ್ ಸ್ಟೇಟಸ್ ಚೆಕ್ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ ರೀ. ಸೊ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡೋದು ಎಷ್ಟನೇ ಹಂತ ಇದೆ ನೋಡ್ಕೋಬೇಕು. ಫಸ್ಟು ಡಯಾಗ್ನೋಸ್ ಮಾಡಿದ್ದೀವಿ, ಸ್ಟೇಜ್ ಮಾಡಬೇಕು. ನೆಕ್ಸ್ಟ್ ಸ್ಟೇಜಿಂಗಿಗೆ ಯಾವ 1 ಸ್ಟೇಜ್ ಇದೆ, 2 ಸ್ಟೇಜ್ ಇದೆ, 3 ಸ್ಟೇಜ್ ಇದೆ, 4 ಸ್ಟೇಜ್ ಇದೆ. ಸೊ ಯಾವ ಪರ್ಟಿಕ್ಯುಲರ್ ಸ್ಟೇಜ್ಗೆ ಕೆಲವೊಂದು ಟೆಸ್ಟ್ಗಳು ಇದಾವೆ ರೀ, ಸಿಂಪಲ್ ಅಲ್ಟ್ರಾಸೌಂಡ್, ಅಬ್ಡಮಿನ್, ಚೆಸ್ಟ್ ಎಕ್ಸ್ರೇಯಿಂದ ಹಿಡಿದು CT ಸ್ಕ್ಯಾನು, ಬೋನ್ ಸ್ಕ್ಯಾನು, ಪೆಟ್ ಸ್ಕ್ಯಾನು, ಈ ಥರ ಡಿಫ್ರೆಂಟ್ ಸ್ಟೇಜಿಗೆ ಡಿಫ್ರೆಂಟ್ ಸ್ಕ್ಯಾನಿಂಗ್ ಮೆಥಡ್ಸ್ ಇದ್ದಾವೆ. ಸೊ ಅದಾದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟಲ್ಲಿ ಇದರಲ್ಲಿ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಹಾರ್ಮೋನ್ ಥೆರಪಿ ಅಂತ ಮೇನ್ಲಿ 4 ಟ್ರೀಟ್ಮೆಂಟ್ಗಳು ಇದಾವೆ ರೀ. ಈಗ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿ ತುಂಬ ಎಲ್ಲ ಫೀಲ್ಡಲ್ಲಿ, ಎಲ್ಲ ಇವು 4 ಫೀಲ್ಡಲ್ಲಿ ಇಂಪ್ರೂವ್ ಆಗಿ ಬ್ರೆಸ್ಟ್ ಕ್ಯಾನ್ಸರು ನೀಟಾಗಿ ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಸುಮಾರು ಜನ ಮಂದಿಗೆ ಬ್ರೆಸ್ಟ್ ಕ್ಯಾನ್ಸರಿಂದ ಮುಕ್ತ ಮಾಡ್ಬೋದು, ಗ್ಯಾರಂಟಿ ಕ್ಯೂರ್ ಆಗ್ಬೋದು. ಇವನ್ ಸರ್ಜಿಕಲ್ ಫೀಲ್ಡಲ್ಲಿ ಮುಂಚೆ ಮ್ಯಾಸ್ಟೆಕ್ಟಮಿ ಅಂತ ಮಾಡ್ತಿದ್ದು, ಸೊ ಈಗೂ ಮಾಡ್ತೀವಿ. ಸೊ ಅದು ಅದರಲ್ಲಿ ತುಂಬ ಫುಲ್ ಬ್ರೆಸ್ಟೇ ತೆಗಿತಾ ಇದ್ರು, ಈಗ ಬ್ರೆಸ್ಟ್ ಆಂಕೋಪ್ಲಾಸ್ಟಿ ಅಂತ ಹೊಸದಾಗಿ ಟೆಕ್ನಿಕ್ ಬಂದಿದೆ. ಅದರಲ್ಲಿ ಕ್ಯಾನ್ಸರ್ ಪಾರ್ಟು ಎಲ್ಲ ಕ್ಯಾನ್ಸರ್ ಪ್ರಿನ್ಸಿಪಲ್ಸ್ ಇಂದ ಎಲ್ಲ ತೆಗೆದು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ರೀಕನ್ಸ್ಟ್ರಕ್ಷನ್ ಮಾಡಿ ಆ ಬ್ರೆಸ್ಟು ಮುಂಚೆ ಹೆಂಗಿತ್ತು ಅದೇ ಥರ ಕಾಣಂಗ ಮಾಡಿ ಕ್ಯಾನ್ಸರ್ನು ಕ್ಯೂರ್ ಮಾಡ್ಬೋದು. ಸೊ ಸರ್ಜಿಕಲ್ ಫೀಲ್ಡಲ್ಲಿ ಅದೊಂದು ಬಂದಿದೆ. ಸೊ ಅದೇ ಥರ ಕೀಮೋಥೆರಪಿಯಲ್ಲಿ ಒಳ್ಳೆ ಒಳ್ಳೆ ಡ್ರಗ್ಸ್ ಬಂದಿದ್ದಾವೆ, ಟಾಲರೇಟ್ ಆಗೋಂಥ ಡ್ರಗ್ಸ್ ಬಂದಿದ್ದಾವೆ. ಹರ್ ಟು ಪಾಸಿಟಿವ್ ಇರೋರಿಗೆ ತುಂಬ ಟಾರ್ಗೆಟೆಡ್ ಡ್ರಗ್ಸ್ ಬಂದಿದ್ದಾವೆ, ಟ್ರಾನ್ಸ್ಫುಮ್ಯಾ ಪೋರ್ಟುಝುಮ್ಯಾ ಬಂತೆ. ಸೊ ಈ ರೇಡಿಯೇಷನಲ್ಲಿ ನೀವು ಹೊಸ ಹೊಸ ಮಷಿನ್ಗಳು ಟೆಕ್ನಿಕ್ಸ್ ಬಂದಿದ್ದಾವೆ. ಸೊ ಈ ಥರ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಮುಂದೆ ಆಗಿದೆ. ಈಗ ಮುಂಚೆ ಹಂಗೆ ಕ್ಯಾನ್ಸರ್ ಅಂದರೆ ಮುಗೀತು ಅನ್ನಂಗಿಲ್ಲ. ಸ್ಪೆಷಲಿ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಪೇಷೆಂಟ್ಗೆ ಕ್ಯೂರ್ ಮಾಡ್ಬೋದು. ಈವನ್ ಕೊನೆ ಸ್ಟೇಜ್ ಇರೋ ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟಿಗೂ ಎಷ್ಟೋ ವರ್ಷ ಬದುಕಂಗೆ ಮಾಡ್ಬೋದು, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಫಾಲೋಅಪ್ ಮಾಡ್ಕೊತಿದ್ರೆ.
2: ಇದು ನೀವು ಏನೀಗ ಹೇಳಿದ್ರಲ್ಲ, ಬಹಳಷ್ಟು ಮಹಿಳೆಯರಿಗೆ ಆ್ಯಂಡ್ ಯಾರು ಇದರಿಂದ ಬಳಕ್ತಾ ಇದ್ದಾರೆ ಅವರಿಗೂ ಒಂದು ಏನಂತಾರೆ ಒಂದು ಒಂದು ವಿಶ್ವಾಸ, ಇದು ಗುಣಪಡಿಸಬಹುದು. ಆ್ಯಂಡ್ ಕೊನೆ ಸ್ಟೇಜಲ್ಲಿ ಇದ್ದವರಿಗೂ ಗುಣಪಡಿಸಬಹುದು ಅಂತ ಏನು ಹೇಳಿದ್ರಲ್ಲ, ಬಹಳ ಮುಖ್ಯವಾದ ಪಾಯಿಂಟ್. ಯಾಕೆಂದ್ರೆ ಮಹಿಳೆಯರು
1: ಅದೇ ಕೊನೆ ಸ್ಟೇಜ್ ಇರೋರಿಗೆ ಮುಂಚೆ ಹೆಂಗಿತ್ತು, ಇನ್ನೇನು ಲಾಸ್ಟ್ ಬಿಡು ಇನ್ನೇನು ಒಂದು ತಿಂಗಳು ಅಂತ ಈ ಥರ ಇತ್ತು. ಕೊನೆ ಸ್ಟೇಜ್ ಪೇಷಂಟ್ಗೂ ನಾವು ಈಗ ಎಷ್ಟೋ ಜನಕ್ಕೆ 2 ವರ್ಷ 3 ವರ್ಷ 4 ವರ್ಷ ಇರಂಗೆ ಮಾಡ್ತಾ ಇದ್ದೀವಿ. ಅಷ್ಟು ಒಳ್ಳೆ ಒಳ್ಳೆ ಡ್ರಗ್ಸ್ ಎಲ್ಲ ಬಂದಿದೆ. ಸೊ ಯಾವಾಗೂ ಹೋಪ್ಸ್ ಬಿಡಬಾರ್ದು.
2: ನಿಜ ನಿಜ ನಿಜ. ಅದು ನೀವು ವೈದ್ಯರಾದ ನಿಮ್ಮ ಕಡೆಯಿಂದ ಈ ಮಾತು ಬರ್ತಾ ಇದೆ ಅಂದರೆ ಖಂಡಿತ ಮಹಿಳೆಯರು ಇದ್ರ ಬಗ್ಗೆ ಸೀರಿಯಸ್ ಆಗ್ತಾರೆ ಆ್ಯಂಡ್ ಇದ್ರ ಪ್ರತಿಯೊಂದು ಹೆಜ್ಜೆ ಇಡ್ತಾರೆ. ಕಾರ್ಯಕ್ರಮದಲ್ಲಿ ಜೀವನ ಶೈಲಿಗೆ ನೋಡಿ ನೀವೇ ಹೇಳಿದ್ರಿ, ಮಹಿಳೆಯರು ಮನೆ ಕೆಲಸ ಜವಾಬ್ದಾರಿ ಅದು ಇದು ಅಂತ, ಅವರಿಗೆ ಒಂದು ಆ ಕ್ಯಾನ್ಸರ್ ಪ್ರಿವೆನ್ಷನ್ ಜೀವನ ಶೈಲಿ ಲೈಫ್ ಸ್ಟೈಲ್ ಹೇಗೆ ಇಟ್ಕೋಬೇಕು ಒಂದು ಸಂಕ್ಷಿಪ್ತವಾಗಿ ನೀವು ತಿಳಿಸ್ತೀರಾ?
1: ಅದೇ ಪ್ರಿವೆನ್ಷನ್ ಹೇಳಿದ್ನಲ್ರಿ, ಒಂದು ಎಕ್ಸಸೈಸ್
2: ಅವ್ರು ಮಾಡೋದಿಲ್ಲ, ಅದೇ ಅದೇ ಪ್ರಾಬ್ಲಮ್.
1: ಇನ್ನೊಂದು ಪ್ರೊಸೆಸ್ಡ್ ಫುಡ್ಸ್, ಈಗ
2: ಯಾವ್ದು
1: ಪ್ರೊಸೆಸ್ಡ್ ಫುಡ್ಗಳು ತಿಂತಾರಲ್ಲ ಈಗ ವೆಸ್ಟರ್ನ್ಸ್ ಟೈಪ್ ಫಾಸ್ಟ್ ಫುಡ್, ಫಾಸ್ಟ್ ಫುಡ್ಡಿಂದನೂ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಿದೆ. ಸೊ ಫಾಸ್ಟ್ ಫುಡ್ ತಿನ್ನೋದು ಕಡಿಮೆ ಮಾಡಬೇಕು. ಕರೆಕ್ಟಾಗಿ ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸು ಎಲ್ಲ ಥರ ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ, ಬ್ಯಾಲೆನ್ಸ್ಡ್ ಡಯಟ್ ಊಟ ಮಾಡಬೇಕು. ಪ್ಲಸ್ ಕರೆಕ್ಟಾಗಿ ಯಾವಾಗ ಈ ಸ್ಕ್ರೀನಿಂಗ್ ಆ್ಯಕ್ಟಿವಿಟಿ ಹೇಳಿದ್ನಲ್ಲ 30-40 ತನ ಸೆಲ್ಫ್ ಎಕ್ಸಾಮಿನೇಷನ್, 40 ಆದಮೇಲೆ ಮ್ಯಾಮೋಗ್ರಫಿ ಮಾಡ್ಕೊತಿರೋದು. ಸೊ ಇದೆಲ್ಲ ಮಾಡ್ಕೋತಿದ್ರೆ ಖಂಡಿತವಾಗಿ ಪ್ರಿವೆಂಟ್ ಮಾಡ್ಬೋದು.
2: ಅದ್ಭುತ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ನಮ್ಮ ಡಾಕ್ಟರ್ ಮಹೇಶ್ ಗಳ್ಳುಳ್ಳಿ ಅವರು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಡಾಕ್ಟರ್ ಸರ್, ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಒಂದೇ, ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಲ್ಲ. ಸೊ ಕ್ಯಾನ್ಸರ್ ಅಂದರೆ ಖಂಡಿತವಾಗಿ ಕ್ಯೂರೇಬಲ್ ಇದೆ. ಈಗ ಎಷ್ಟೋ ನಮ್ಮ ಪೇಷೆಂಟ್ಗಳು 8 ವರ್ಷ 9 ವರ್ಷ 10 ವರ್ಷ ಕ್ಯೂರ್ ಆದವ್ರು ಬಂದು ನಮ್ಮ ಹತ್ರ ಮಾತಾಡಿ ಎಷ್ಟು ಖುಷಿಲಿ ಎಲ್ಲ, ಅವ್ರ ಮಕ್ಕಳು ದೊಡ್ಡವರಾಗಿರ್ತಾರೆ, ಸ್ಕೂಲ್ ಕಾಲೇಜ್ ಜಾಯ್ನ್ ಇರ್ತಾರೆ, ಅವ್ರನ್ನೆಲ್ಲ ಬಂದು ನಮಗೆ ಮೀಟ್ ಮಾಡಿಸ್ತಾರೆ, ನಮಗೂ ಖುಷಿ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಏನೂ ಭಯ ಪಡೋಂಥದ್ದಿಲ್ಲ. ತುಂಬ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಗಳು ಬಂದಿದ್ದಾವೆ, ಮತ್ತು ಗೌರ್ಮೆಂಟ್ ಆಪ್ಷನ್ ಸ್ಕೀಮ್ನಾಗ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ. ನೀವು ಆದಷ್ಟು ಬೇಗ ಬರೋದು ಒಳ್ಳೆಯದು. ಸ್ವಲ್ಪ ಮಂದಿ ಅಲ್ಲೇ ಹೋದೆ, ಸಾಗರ್ಗೆ ಹೋದೆ, ಅಹಮದಾಬಾದ್ ಹೋದೆ, ಅದೆಲ್ಲ ಮಾಡ್ಕೊತ ಸ್ವಲ್ಪ ಡಿಲೇ ಆಗುತ್ತೆ ಕೆಲವೊಮ್ಮೆ. ಸೊ ಏನಾರು ಡೌಟ್ ಇದ್ದರೆ ಇಮಿಡಿಯೇಟ್ಲಿ ನೀವು ಆಂಕೋಲಜಿಸ್ಟ್ಗೆ ಬಂದು ಮೀಟ್ ಆದರೆ ನಿಮ್ಮದು ಟ್ರೀಟ್ಮೆಂಟ್ ಕರೆಕ್ಟಾಗೂ ಆಗುತ್ತೆ, ಫಾಸ್ಟಾಗೂ ಆಗುತ್ತೆ, ಮತ್ತು ನೀವು ಗುಣಮುಖ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ.
2: ಧನ್ಯವಾದ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ, ವಿಷಯ ಸ್ತನ ಕ್ಯಾನ್ಸರ್. ಇವತ್ತಿನ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು MCH ಇನ್ ಸರ್ಜಿಕಲ್ ಆಂಕೊಲಾಜಿ ಡಾಕ್ಟರ್ ಮಹೇಶ್ ಕೊಳ್ಳೊಲ್ಲಿ ಅವರು. ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ವಿವರವಾದ ಮಾಹಿತಿಯನ್ನು ಕೊಟ್ಟರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ KLE ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ಮಣಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಮೇಡಮ್ ಮತ್ತು ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಈ ಒಂದು ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡಲಾಗುತ್ತೆ. ಇದರ ಹಿಂದಿನ ಉದ್ದೇಶ ಏನು ಮೇಡಮ್?
2: ನಾವು ಈ ವರ್ಷ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವು ನೇತ್ರದಾನ ಪಾಕ್ಷಿಕವನ್ನು ಈ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ಆಚರಿಸ್ತೀವಿ. ಮುಖ್ಯ ಉದ್ದೇಶ ಅಂತಂತಂದರೆ ನೇತ್ರದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇದರ ಅರಿವು ಮೂಡಿಸೋದ್ರಿಂದ ಏನಾಗ್ತದೆ, ಜಾಸ್ತಿ ಜನರಿಗೆ ನಾವು ನೇತ್ರದಾನ ಮಾಡೋಕ್ಕೆ ಮೋಟಿವೇಟ್ ಮಾಡೋಕ್ಕೆ ನಮಗೆ ಏನು ಅನುಕೂಲ ಆಗ್ತದೆ. ಸೊ ಈಗ ಏನಂದರೆ ಅಂಗಾಂಗ ದಾನಗಳದ್ದು ತಾವು ಕೇಳಿರ್ಬೋದು. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಬೇಕು, ಅದರಿಂದ ಸಾಕಷ್ಟು ರೋಗಗಳಿಗೆ ಸಹಾಯ ಆಗ್ತದೆ ಅಂಥೇಳಿ ನಾವು ಹೇಳ್ತೇವೆ. ಸೊ ಈಗ ನಮ್ಮ ಬ್ರೈನಿಗೆ ಏನು ನಾವೇನು ಹೇಳ್ತೀವಿ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಸೆನ್ಸರಿ ಆರ್ಗನ್ಸ್, ಮುಖ್ಯವಾದಂಥ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಥರ ನಾವು ಅದನ್ನು ಇದನ್ನು ಮಾಡ್ತೀವಿ. ಇವೆಲ್ಲ ಬ್ರೈನಿಗೆ ಮೆಸೇಜಸ್ಸನ್ನು ಕೊಡ್ತದೆ. ಸೊ ಅದರಲ್ಲಿ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೆನ್ಸರಿ ಮೆಸೇಜ್ ಹೋಗೋದು ಮ್ಯಾಕ್ಸಿಮಮ್. 80% ಕಣ್ಣಿಂದ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಮಾಹಿತಿನ ಬ್ರೈನಿಗೆ ಕಣ್ಣು ಕೊಡ್ತದೆ. ಸೊ ಅದಕ್ಕಾಗಿ ನಾವು ನೇತ್ರದಾನ ಮಹಾದಾನ. ಈಗ ನಾವು ಮುಂಚೆ ಹೆಂಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಜನ ಮುಂದೆ ಬರ್ತಾ ಇರಲಿಲ್ಲ, ಹಿಂದೇಟ್ ಆಗ್ತಾ ಇದ್ರು. ಬಟ್ ಈಗ ವಾಲಂಟ್ರಿಯಾಗಿ ಎಷ್ಟೋ ಜನ ರಕ್ತದಾನ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅದೇ ಥರ ನಾವು ನೇತ್ರದಾನ ಬಗ್ಗೆ ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ನೇತ್ರದಾನದ ಪ್ಲೆಜ್ಜನ್ನು ಜಾಸ್ತಿ ಜನ ಮಾಡುವಂಗೆ ಮತ್ತು ನೇತ್ರದಾನ ಮಾಡೋಕ್ಕೆ ಜನರಿಗೆ ಮೋಟಿವೇಟ್ ಮಾಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಅನುಕೂಲ ಆಗ್ತದೆ ಅಂತ ಮಾಡ್ತಾ ಇದ್ವಿ.
0: ಮೇಡಮ್, ಈ ಒಂದು ನೇತ್ರದಾನದಿಂದ ಭಾರತದಲ್ಲಿ ಈ ಹಿಂದೆ ಇರುವ ಅಂಧತ್ವಕ್ಕೂ ಈಗಿನ ಅಂಧತ್ವಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಏನಾದರೂ ಕಂಡು ಬಂದಿದೆಯಾ, ಸುಧಾರಣೆ ಕಂಡು ಬಂದಿದೆಯಾ?
2: ಹೌದು, ಈಗ ನಮ್ಮ ದೇಶದಲ್ಲಿ ಮುಂಚೆ 2015-19ರಲ್ಲಿ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆ ಪ್ರಕಾರ ಮೊದಲು 2007ರೊಳಗೆ ನಮ್ಮಲ್ಲಿ ಇದು ಅಂಧತ್ವ 1% ಇತ್ತು. ಈಗ ಅದು 2019ಕ್ಕೆ 0.36% ಆಗಿದೆ. ಸೊ ನಮ್ಮ ಗೋಲ್ ಏನಂತಂತಂದರೆ ಅದು 0.25 ಬೈ 2025 ತೊಗೊಂಬರ್ಬೇಕು ಅನ್ನೋದು ನಮ್ಮದು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ.
0: ಸರ್, ಈಗ ಈ ಒಂದು ವಿಶ್ವ ನೇತ್ರದಾನದ ಉದ್ದೇಶದಿಂದ ಈಗ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಕಣ್ಣು ದಾನ ಅಂದ್ರೆ ಏನು ಸರ್? ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದ್ರೆ ಅದರಿಂದ ಇನ್ನೊಬ್ಬರಿಗೆ ಹೇಗೆ ಬೆಳಕು ಸಿಗುತ್ತೆ ಅಂತ?
1: ನಮಸ್ಕಾರ ಮ್ಯಾಮ್, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೇತ್ರದಾನ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ವಾಲಂಟರಿ ಅಂದ್ರೆ ಸ್ವ ಇಚ್ಛೆಯಿಂದ ನಮ್ಮ ಕಣ್ಣುಗಳನ್ನ ನಾವು ತೀರಿಕೊಂಡ ಮೇಲೆ, ನಾವು ಮೃತರಾದ್ಮೇಲೆ ಕೊಡುವಂತ ಪ್ರಕ್ರಿಯೆ. ಸೊ ಆಗ್ಲಿ ಮೇಡಮ್ ಹೇಳಿದ್ರು, ಎಲ್ಲಾ ಪಂಚೇಂದ್ರಿಯಗಳಲ್ಲಿ ಸೆನ್ಸರಿ ಆರ್ಗನ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂತ ಅಂಗ ಯಾವ್ದಪ್ಪ ಅಂದ್ರೆ ಕಣ್ಣು. ಯಾಕಂದ್ರೆ ನಮ್ದು 80% ಕೆಲಸಗಳೆಲ್ಲ ನಾವು ಮಾಡೋದು ಕಣ್ಣು ನೋಡಿ. ಸೊ ಅದರಿಂದ ಕಣ್ಣಿಗೆ ಏನೇ ಸಮಸ್ಯೆ ಆದ್ರೂ, ಅದ್ರ ದೃಷ್ಟಿ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೊ ಈ ನೇತ್ರ ದಾನ ಮಾಡೋದ್ರಿಂದ ಏನು ದಾನ ಮಾಡಿ ಕೊಟ್ಟಿರುವಂತ ಕಾರ್ನಿಯನ್ನ ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನ್ ಕರಿತೀವಿ, ಕಸಿ ಅನ್ನೋದು ಏನು ಕನ್ನಡದಲ್ಲಿ ಹೇಳ್ತಾರಲ್ಲ, ಅದ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಾರ್ನಿಯಾದ

0: ಇರ್ಬೋದು, ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಅಂತ ಕರೀತಾರೆ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಸೊ ಅದು ಅಲ್ಲಿಂದ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಇದೆಲ್ಲ ಒಂದು ಚೈನ್ ತರ ಇರುತ್ತೆ. ಸೊ ಇವೆಲ್ಲ ಚೈನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಮುಂದಿರುವಂತ ವಸ್ತುಗಳು ಕಾಣಿಸುತ್ತೆ. ಸೊ ಇವಾಗ ನಾವು ನೇತ್ರದಾನದಿಂದ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ನಾವು ಮಾಡ್ತಾ ಇರೋದು ಏನಪ್ಪ ಅಂದ್ರೆ, ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ, ಟ್ರಾನ್ಸ್ಪರೆಂಟ್ ಪರದೆ ಏನಿದೆಯಲ್ಲ, ಕಾರ್ನಿಯಾ ಅಂತ ಏನ್ ಕರೀತಾರಲ್ಲ, ಆ ಕಾರ್ನಿಯಾ ಭಾಗವನ್ನ ನಾವು ಕೆಟ್ಟ ಹೋಗಿದ್ರೆ ಅದನ್ನ ನಾವು ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ ಏನ್ ಸಮಸ್ಯೆ ಇರುತ್ತೋ ಅದನ್ನ ನಾವು ತಡೆಗಟ್ಟುವ ಸಲುವಾಗಿ, ಅದನ್ನ ರಿಪೇರಿ ಮಾಡೋ ಸಲುವಾಗಿ ಅಂತ ಹೇಳಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ದೃಷ್ಟಿ ಬರುವ ಸಾಧ್ಯತೆಗಳು ಹೆಚ್ಚಿದೆ.
1: ಸರ್, ಈಗ ಕಣ್ಣಿನ ದಾನ ಮಾಡಿದ್ರೆ ಈಗ ಸಂಪೂರ್ಣ ಕಣ್ಣನ್ನೇ ತೆಗೆದುಕೊಳ್ಳಲಾಗುತ್ತಾ ಅಥವಾ ಕಣ್ಣಿನ ಯಾವ ಒಂದು ನಿರ್ದಿಷ್ಟ ಭಾಗವನ್ನ ತೆಗೆದುಕೊಳ್ಳಲಾಗುತ್ತೆ?
0: ನಾ ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದೆ. ಏನಪ್ಪಾ ಅಂದ್ರೆ ನಾವೀಗ ಒಬ್ಬ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಿದ್ರೆ ನಾವು ಎಲ್ಲ ಕಣ್ಣನ್ನೇ ತಗೊಳ್ತೀವಿ, ತಗೊಂಡ್ರೆ ಬಟ್ ಅದರಲ್ಲಿ ಮುಖ್ಯವಾಗಿ ಉಪಯೋಗವಾಗುವಂತ ಪಾರ್ಟ್ ಯಾವ್ದಪ್ಪ ಅಂದ್ರೆ ಕಾರ್ನಿಯಾ. ಮುಂದೆ ಟ್ರಾನ್ಸ್ಪರೆಂಟ್ ಏನು ಇದೆಯಲ್ಲ ಆ ಪಾರ್ಟ್ ಉಪಯೋಗ ಆಗುತ್ತೆ. ಸೊ ಬಟ್ ಉಳಿದಿದ್ದ ಭಾಗಗಳನ್ನ ನಾವು ರಿಸರ್ಚ್ ಪರ್ಪಸ್ ಅಂತ ಉಪಯೋಗ ಮಾಡ್ತೀವಿ.
1: ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂದ್ರೆ ಏನಾದ್ರೂ ವಯಸ್ಸಿನ ಮಿತಿ ಇದೆಯಾ? ವಯಸ್ಸಾದವರು ಕೂಡ ಕಣ್ಣು ದಾನ ಮಾಡಬಹುದಾ ಅಂತ?
0: ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಕಣ್ಣುಗಳನ್ನ ಯಾರು ಬೇಕಾದ್ರೂ ದಾನ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಭೇದ ಆಗಿರ್ಬೋದು ಅಥವಾ ಲಿಂಗದ ಭೇದ ಆಗಿರ್ಬೋದು, ಬ್ಲಡ್ ಗ್ರೂಪ್ ಇರ್ಬೋದು, ನೀವು ಯಾವ ಜಾತಿ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ, ಯಾರು ಬೇಕಾದ್ರೂ ಡೊನೇಟ್ ಮಾಡಬಹುದು.
1: ಇವಾಗ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ, ಒಬ್ಬೊಬ್ರು ಕನ್ನಡಕವನ್ನ ಧರಿಸ್ತಾರೆ ಅಥವಾ ಕಣ್ಣಿನ ಸಮಸ್ಯೆ ಏನಾದ್ರು ಇದ್ರೆ ಅವರು ಕಣ್ಣಿನ ದಾನ ಮಾಡಬಹುದು?
0: ಡೆಫಿನೆಟ್ಲಿ ಡೆಫಿನೆಟ್ಲಿ. ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ನಾವು ಕಾರ್ನಿಯಾ ಇಸ್ ಮೇನ್ ಇಂಪಾರ್ಟೆಂಟ್. ನಾವು ಕಣ್ಣು ಯಾರು ಬೇಕಾದ್ರೂ ನಿಮ್ಗೆ ಮುಂಚೆ ನನ್ನ ಚಶ್ಮಾ ಇತ್ತಪ್ಪ, ಸ್ಪೆಕ್ಟಿಕಲ್ ನಂಬರ್ ಇದೆ, ಅಥವಾ ನನ್ನ ಲೆಸಿಕ್ ಸರ್ಜರಿ ಆಗಿದೆ, ನನಗೆ ಹೈಪರ್ ಟೆನ್ಷನ್ ಇದೆ ಅಥವಾ ಒಂದು ಡಯಾಬಿಟೀಸ್ ಇದೆ ಅಥವಾ ಮತ್ತಿನ್ಯಾವುದೋ ಕಾಯಿಲೆ ಇದೆ ಅಂತಂದ್ರೆ ಅವರು ಕೂಡ ಡೊನೇಟ್ ಮಾಡಬಹುದು. ಯಾಕಂದ್ರೆ ಅದು ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನಪ್ಪಾ ಅಂದ್ರೆ ಅದ್ರ ಗ್ರೇಡಿಂಗ್ ಅಂತ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ಯಾವುದೇ ಗ್ರೇಡ್ ಇದ್ರೂ ಕೂಡ ಕಾರ್ನಿಯಾ ಇಸ್ ಯೂಸ್ಫುಲ್ ಅಂಡ್ ಯು ಕ್ಯಾನ್ ಡೊನೇಟ್.
1: ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂತ ಆಸೆ ಇರೋರು ಬದುಕಿರುವಾಗಲೇ ಏನಾದರೂ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಅವರ ಮರಣದ ನಂತರ ಈ ಕುಟುಂಬದವರು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ? ಹೇಗೆ ನೇತ್ರದಾನ ಹೇಗೆ ಮಾಡಲಾಗುತ್ತೆ ಸರ್, ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ?
0: ನೇತ್ರದಾನ ಪ್ರಕ್ರಿಯೆ ಹೇಳಬೇಕು ಅಂದ್ರೆ ಏನಪ್ಪ ಅಂದ್ರೆ ನೀವು ಮುಂಚೆನೆ ಅಂದ್ರೆ ನಾವು ಜೀವಂತ ಇರುವಾಗಲೇ ಯಾರು ಬೇಕಾದ್ರೂ ಪ್ಲೆಜ್ ಮಾಡಬಹುದು, ಅಂದ್ರೆ ನಾನು ಪ್ರತಿಜ್ಞೆ ಮಾಡಬಹುದು, ನಾನು ಕಣ್ಣುಗಳನ್ನ ದಾನ ಮಾಡ್ತೀನಿ ಅಂತ. ಸೊ ಈ ಪ್ರೊಸೆಸ್ ಏನಿದೆಯಲ್ಲ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಸಾಕಷ್ಟು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಜೀವನ ಸಾರ್ಥಕತೆ ಅಂತ ಒಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಕಳೆದ ಒಂದು 4-5 ವರ್ಷದಿಂದ ನಾವು ಇದನ್ನ ಆಕ್ಟಿವ್ ಆಗಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ವೆರಿ ಸಿಂಪಲ್ ಪ್ರೊಸೀಜರ್ ಏನಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ ಸ್ಟಾರ್ಟ್ ಇರುವಂತ ಚಾಲ್ತಿಯಲ್ಲಿ ಇರುವಂತ ಒಂದು ಮೊಬೈಲ್ ಫೋನ್ ಇದ್ರೆ ನೀವು ಡೆಫಿನೆಟ್ಲಿ ಸಿಂಪಲ್ ಆಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಒಂದು ಬರುತ್ತೆ, ನೋಂದಣಿ ಆಗಿದ್ದು ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಬರೀ ರಿಜಿಸ್ಟ್ರೇಷನ್ ಮಾಡಿ ಬಿಡಕ್ ಹೋಗ್ಬೇಡಿ. ನೀವು ಪ್ಲೆಜ್ ಮಾಡಿದ್ರೆ ನೀವು ಬರೀ ಕಣ್ಣುಗಳನ್ನಷ್ಟೇ ಅಲ್ಲ, ನೀವು ದೇಹದ ಎಲ್ಲಾ ಅಂಗಗಳನ್ನು ಕೂಡ, ದೇಹವನ್ನೇ ಕೂಡ ನೀವು ಪ್ಲೆಜ್ ಮಾಡಬಹುದು. ಸೊ ಯೂಶ್ವಲಿ ಕಣ್ಣುಗಳನ್ನ ಜಾಸ್ತಿ ಜನ ದಾನ ಮಾಡ್ತಾರೆ. ಸೊ ಮಾಡಿದ್ದನ್ನ ಏನು ನೀವು ಪ್ಲೆಜ್ ಮಾಡಿರ್ತಿರಲ್ಲ ಅದನ್ನ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಡೊನೇಟ್ ಮಾಡಿರೋದು ಪ್ಲೆಜ್ ಮಾಡಿರ್ತಾರೆ ಬಟ್ ಅವ್ರ ಮನೆಯವ್ರಿಗೆ ಹೇಳಿರೋದಿಲ್ಲ. ಸೊ ಅವರು ದುಃಖದ ಸಮಯದಲ್ಲಿ ಅವ್ರು ನೆನಪು ಬರದೇನೂ ಇರ್ಬೋದು. ಅದಕ್ಕೆ ಬರೀ ಒಬ್ಬರಿಗೆ ಹೇಳ್ಬೇಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ ಇಟ್ಟಿರಿ. ಸೊ ಯಾಕಂದ್ರೆ ವಿ ಡೋಂಟ್ ಆಂಟಿಸಿಪೇಟ್ ಡೆತ್. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಅದರಿಂದ ಏನಪ್ಪ ಅಂದ್ರೆ ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಅಂದ್ರೆ ವೆರಿ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ನೀವು ಹೇಳಿದ್ರೆ ಬಹಳ ಒಳ್ಳೇದು.
1: ಸರ್, ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಬೇಕು ಅಂದಾಗ ಅವರು ಕುಟುಂಬದವರಿಗೆ ಹೇಳಿರಬೇಕು ಅಂತ ತಾವು ತಿಳಿಸಿದ್ದೀರಿ. ಈಗ ಅವರು ಮೃತಪಟ್ಟ ನಂತರ ಕುಟುಂಬದವರು ತಕ್ಷಣ ಏನು ಮಾಡಬೇಕು ಅಂತ?
0: ಬಹಳ ಇಂಪಾರ್ಟೆಂಟ್ ಇದು. ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮ ಪ್ರೀತಿಪಾತ್ರರು ತೀರ್ಕೊಂಡಿದ್ದಾಗ ಈ ವಿಷಯದ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ. ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ರಿಲೇಟಿವ್ಸ್ ಬಹಳ ದೊಡ್ಡ ಮನಸ್ಸಿನವ್ರು ಇದ್ದಾರೆ ಅಂತ ಅನ್ಕೋಬಹುದು. ಸೊ ಇಮಿಡಿಯೇಟ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮುಂಚೆನೆ ನೀವು ಪ್ಲೆಜ್ ಮಾಡಿದ್ರೆ ನಮ್ದೊಂದು ಸಹಾಯವಾಣಿ ಇದೆ 1919 ಅಂತ, ಆ ಸಹಾಯವಾಣಿಗೆ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ದವಾಖಾನೆ ಅಥವಾ ಹತ್ತಿರದ ಐ ಬ್ಯಾಂಕ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೆಎಲ್ಎ ಐ ಬ್ಯಾಂಕ್ ಇದೆ, ಮತ್ತೆ ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಕೂಡ ಐ ಬ್ಯಾಂಕ್ ಇದೆ. ಅದ್ರ ನೀವು ಸಹಾಯವಾಣಿಗೆ ನೀವು ಕಾಲ್ ಮಾಡಿದ್ರೆ ನಮ್ದು ಪ್ರತಿಯೊಂದು ಐ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಐ ರಿಟ್ರಿವಲ್ ಸೆಂಟರ್ ಅಂತ ಇರುತ್ತೆ, ಅದರಲ್ಲಿ ಒಂದು ನುರಿತ ತಜ್ಞರ ಟೀಮೇ ಇರುತ್ತೆ. ಸೊ ಅವರು ಬಂದು ಏನಪ್ಪಾ ಅಂದ್ರೆ ಐ ರಿಟ್ರಿವಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಪ್ರೀತಿಪಾತ್ರರಾಗಿ ಮನೆಯವರು ಏನ್ ಮಾಡಬಹುದು ಡೊನೇಷನ್ ಬಗ್ಗೆ ಅಂದ್ರೆ, ಒಂದು ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಯಾರು ಮೃತ ಇರ್ತಾರಲ್ಲ ಅವರನ್ನ ಎಸಿ ಮತ್ತೆ ಫ್ಯಾನ್ಗಳಿಂದ ಸ್ವಲ್ಪ ದೂರ ಇಡಬೇಕು. ಆಮೇಲೆ ಮೃತರು ಆಗಿದ್ದಾರೆ ಅಂದ ತಕ್ಷಣ ಅವ್ರ ಕಣ್ಣುಗಳನ್ನು ಮುಚ್ಚುವಂತ ಕೆಲಸ ಮಾಡಬೇಕು. ಆಮೇಲೆ ಸ್ವಚ್ಛವಾದಂತ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಕ್ಲೋತ್ ಅನ್ನ ಸ್ವಲ್ಪ ತಣ್ಣೀರಿನಲ್ಲಿ ಎದ್ದಿ ಕಣ್ಣಿನ ಮೇಲೆ ಇಡಬೇಕು, ಅಂದ್ರೆ ತೇವಾಂಶ ಕಣ್ಣಿಂದು ಮೇಂಟೈನ್ ಆಗಬೇಕು. ಸೊ ಅಷ್ಟು ಮಾಡಿ ಆಮೇಲೆ ಸಾಧ್ಯವಾದಷ್ಟು ಅಪ್ರೈಟ್ ಪೋಸ್ಚರ್ ಅಂದ್ರೆ ಅವ್ನು ಕೂಡಿಸಿರುವಂತ ರೀತಿಯಲ್ಲಿ ಇಟ್ಟರೆ ಅಂತೂ ಬಹಳ ಒಳ್ಳೇದು. ಇಷ್ಟೆಲ್ಲ ಮಾಡಿ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಐ ಬ್ಯಾಂಕ್

0: ಕಾಲ್ ಮಾಡಿದ್ರೆ ಅವ್ರು ಬಂದು ಡೊನೇಷನ್ ಪ್ರಕ್ರಿಯೆನ ಪೂರ್ತಿ ಮಾಡ್ತಾರೆ.
1: ಖಂಡಿತ. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣ ಭಾಗ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-47377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಸರ್, ಇನ್ನು ಕೆಲವರಿಗೆ ಒಂದು ಭಯ ಇರುತ್ತೆ, ಕಣ್ಣು ದಾನ ಮಾಡಿದ್ರೆ ಮೃತದೇಹದ ಮುಖದ ಒಂದು ರೂಪ ಬದಲಾಗುತ್ತೆ ಅಂತ, ಅಂತ್ಯಕ್ರಿಯೆ ಮಾಡುವಾಗ ಒಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು, ಅದರ ಬಗ್ಗೆ ಸರ್?
2: ಡೆಫಿನೆಟ್ಲಿ ಎಷ್ಟೊಂದು ಸಾರ್ವಜನಿಕರಲ್ಲಿ ನೇತ್ರದಾನದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ಜನಾಗಿ ಅರಿವು ಮೂಡಿಸಬೇಕು ಅನ್ನೋದೇ ಈ ಕಾರ್ಯಕ್ರಮ, ಈ ಪಾಕ್ಷಿಕದ ಉದ್ದೇಶ. ಸೊ ಮುಖ್ಯವಾದಂತ ಏನಪ್ಪಾ ಅಂದ್ರೆ, ಒಂದು ಮಿತ್ ಏನಪ್ಪಾ ಅಂದ್ರೆ, ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ ಎಲ್ಲ ವಿರೂಪಗೊಳ್ಳುತ್ತೆ ಆತರ ಒಂದೇನೋ ಡೌಟ್ ಇರುತ್ತೆ. ಆತರ ಏನೂ ಇಲ್ಲ. ನಾವು ನೇತ್ರದಾನದಲ್ಲಿ ಆಕ್ಚುಲಿ ನಾವು ತೆಗೆದುಕೊಳ್ಳೋದು ಬರೀ ಐಬಾಲ್ಸ್ ಅಷ್ಟೇ ತೆಗಿತೀವಿ, ಆಮೇಲೆ ರೆಪ್ಪೆಯನ್ನು ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನ ಕರೆಕ್ಟಾಗಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಒಳಗಡೆ ನಾವು ಗಾಜ್ ಪೀಸ್ ಅಥವಾ ಆರ್ಟಿಫಿಷಿಯಲ್ ಐ ಇಡೋದ್ರಿಂದ ನೀವು ಅವರು ನಾರ್ಮಲ್ ಆಗಿ ಯಾವ ತರ ಕಣ್ಣು ಮುಚ್ಚಿರ್ತಾರೋ ಅದೇ ತರ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪ ಪ್ರಕ್ರಿಯೆ ಅಥವಾ ಏನು ರಕ್ತಸ್ರಾವ ಆಗುದು ಆತರ ಏನೂ ಇರುವುದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ.
1: ಸರಿ, ಇವಾಗ ತಾವ್ ಹೇಳ್ತಾ ಇದ್ರಿ ನೇತ್ರದ ಪ್ಲಜ್ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಈ ಒಂದು ನೇತ್ರದ ಪ್ರತಿಜ್ಞೆಗೂ ಮತ್ತೆ ಈ ಒಂದು ನೇತ್ರದಾನಕ್ಕೂ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ?
2: ಒಂದು ಸಣ್ಣ ಡಿಫರೆನ್ಸ್ ಇದೆ. ಇವಾಗ ಐ ಪ್ಲಜಿಂಗ್ ಅಂದ್ರೆ ನೀವು ಜೀವಂತ ಇದ್ದಾಗ ನಾನು ಐ ಡೊನೇಷನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು, ದಟ್ ಈಸ್ ಐ ಪ್ಲಜಿಂಗ್. ಡೊನೇಷನ್ ಏನಂದ್ರೆ ನೀವು ತೀರ್ಕೊಂಡ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಏನ್ ಡೊನೇಟ್ ಮಾಡ್ತಾರಲ್ಲ, ದಟ್ ಈಸ್ ಐ ಡೊನೇಷನ್.
1: ಸರ್, ಈಗ ಸಮಾಜದಲ್ಲಿ ಈ ಒಂದು ಕಣ್ಣಿನ ದಾನದ ಕುರಿತು ಸಾಕಷ್ಟು ಒಂದು ನಂಬಿಕೆಗಳು ಹಾಗೇನೆ ಭಯ ಇದೆ. ಈಗ ಜನರು ಕಣ್ಣ ದಾನ ಮಾಡೋದಕ್ಕೆ ಹಿಂದೆ ಸರಿಯುವುದಕ್ಕೆ ಮುಖ್ಯ ಕಾರಣಗಳು, ತಪ್ಪು ತಿಳಿವಳಿಕೆಗಳು ಏನು ಅಂತ?
2: ಒಂದು, ಕೆಲವೊಂದಿಷ್ಟು ಧಾರ್ಮಿಕ ಕಾರಣಗಳು ಇದಾವೆ. ಕೆಲವೊಂದಿಷ್ಟು ಜನರಲ್ಲಿ ಏನಪ್ಪಾ ನಂಬಿಕೆ ಇದಾವ ಏನಂದ್ರೆ, ನೀವು ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ಊಹಾಪೋಹಗಳಿದಾವೆ. ಆತರ ಯಾವುದೇ ಏನು ಊಹಾಪೋಹಗಳಿಗೆ ನಾವು ಮರಳಾಗಬಾರ್ದು. ಯಾಕಂದ್ರೆ ಯಾವುದೇ ಧರ್ಮ ಇರ್ಬೋದು, ನೇತ್ರದಾನ ಅನ್ನುವಂಥದ್ದು ಒಂದು ಬಹಳ ಮಹತ್ತರವಾದಂತಹ ಆಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಾನ ನೇತ್ರ. ಎಲ್ಲಾ ದಾನಗಳು ಶ್ರೇಷ್ಠವಾದಂಥದ್ದು ನೇತ್ರದಾನ. ಸೊ ಆ ಪ್ರಕ್ರಿಯೆಗೆ ಬೇಡ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳೇನು ಹೇಳೋದಿಲ್ಲ. ಸೊ ನೀವು ಯಾವುದೇ ರೀತಿಯಂತ ಭಯ ಇರಲಾರದೆ ಏನು ನಿರ್ಬಿಡೆಯಿಂದ ಕಣ್ಣುಗಳನ್ನ ದಾನ ಮಾಡಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ, ವಯಸ್ಸಾದವರು ಕಣ್ಣುಗಳನ್ನ ದಾನ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಮಿಥ್ಯ ನಮ್ಮಲ್ಲಿದೆ. ಆತರ ಏನು ಇಲ್ಲ. ಒಂದು ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವರು ಕೂಡ ಡೆಫಿನೆಟ್ಲಿ ದಾನ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಕಣ್ಣುಗಳಿಗೆ ಏನಾದ್ರೂ ಸಮಸ್ಯೆ ಇದ್ದವರು, ಸ್ಪೆಕ್ಟಕಲ್ಸ್ ಇದ್ದವರು, ಕಣ್ಣಿನ ಆಪರೇಷನ್ ಆದವರು ದಾನವನ್ನು ಮಾಡೋ ಹಾಗೆ

0: ಇಲ್ಲ ಅಂತೆಲ್ಲ ಇದಾವೆ, ಆ ಥರ ಏನೂ ಇಲ್ಲ. ನಿಮ್ಮ ಕಣ್ಣಿಗೆ ಸ್ಪೆಕ್ಟಕಲ್ಸ್ ನಿಮ್ಮ ಮುಂಚೆ ಉಪಯೋಗ ಮಾಡ್ತಾ ಇದ್ರು, ಚಾಳಿಸ್ ಉಪಯೋಗ ಮಾಡ್ತಾ ಇದ್ರು, ಅಥವಾ ನಿಮ್ಮ ಕಣ್ಣಿಗೆ ಏನು ಮೋತಿಬಿಂದ ಆಪರೇಷನ್ ಮತ್ತಿನ್ಯಾವುದೇ ಕಣ್ಣಿನ ಸಮಸ್ಯೆಗಳಿದ್ರು ಕೂಡ ನೀವು ಡೆಫಿನೆಟ್ಲಿ ಕಣ್ಣುಗಳನ್ನ ದಾನ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ನೇತ್ರ ದಾನ ಮಾಡೋರು ಅದಕ್ಕೆ ಚಾರ್ಜ್ ಆಗುತ್ತೆ ಅಂದರೆ ಕಾಸು ಏನಾದರೂ ಇದೆಯಾ ಅಂಥೇಳಿ ಬಹಳಷ್ಟು ಜನರಿಗೆ ಇದೆ. ಇದು ನೇತ್ರದಾನ ಅಂತಕ್ಕಂಥದ್ದು ಅಥವಾ ಮತ್ತಿನ್ಯಾವುದೇ ಅಂಗಾಂಗ ದಾನ ಆಗಿರೋದು ಸರ್ಕಾರದಿಂದ ನಿಯಂತ್ರಣಗೊಳ್ಳುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೇತ್ರ ದಾನದ ಪ್ರಕ್ರಿಯೆ ಏನಿದೆ ಸ್ಟಾರ್ಟಿಂಗ್ ಇಂದ ಹಿಡಿದು ಟ್ರಾನ್ಸ್ಪ್ಲಾಂಟೇಷನ್ ವರೆಗೂ, ಅಂದ್ರೆ ನಾವೀಗ ಒಬ್ರು ಯಾರೋ ಕಣ್ಣುಗಳನ್ನ ದಾನ ಮಾಡಿರ್ತಾರೆ, ಆ ಕಣ್ಣುಗಳನ್ನ ತೆಗೆದುಕೊಂಡು ಆಮೇಲೆ ಅದು ಯಾರು ಅರ್ಹರಿರ್ತಾರೋ ಅವ್ರಿಗೆ ನಾವು ಹಾಕುವ ಪ್ರಕ್ರಿಯೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೆಸ್ ಇದೆಯಲ್ಲ, ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಧಾರ್ಮಿಕ ದಿನಗಳು ಇರ್ತವೆ ಅಥವಾ ಹುಟ್ಟಿದ ಹಬ್ಬ ಇರ್ತದೆ, ಆತರ ಆ ಟೈಮಲ್ಲೆಲ್ಲ ಪ್ಲೆಜ್ ಮಾಡುವಂಗಿಲ್ಲ, ಆತರ ಇಲ್ಲ. ಕೆಲವೊಂದಿಷ್ಟು ನಂಬಿಕೆಗಳಿದ್ದಾವೆ, ಆತರ ಏನೂ ಇಲ್ಲ. ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಎಲ್ಲ ದಿನಗಳು ದಾನ ಮಾಡೋದಕ್ಕೆ ಶ್ರೇಷ್ಠವಾದ ದಿನಗಳೇ. ಆಮೇಲೆ ಇನ್ನೊಂದು ಏನಪ್ಪ ಸಮಸ್ಯೆ ಅಂದ್ರೆ, ಈಗ ನಾವು ಕಣ್ಣುಗಳನ್ನ ದಾನ ಮಾಡಬೇಕು ಅಂತಿರ್ತೀವಿ, ಅದೇನು ಪ್ರೊಸೀಜರ್ ಬಹಳ ಲೇಟ್ ಆಗುತ್ತೇನೋ, 4-5 ಗಂಟೆಗಳವರೆಗೂ ಎಲ್ಲ ಆಗುತ್ತೇನೋ ಅಂತ ಕೆಲವೊಂದಿಷ್ಟು ಜನರಲ್ಲಿ ಏನು ಡೌಟ್ ಇರುತ್ತೆ. ಆತರ ಏನೂ ಇಲ್ಲ. ನೀವು ನೇತ್ರದಾನ ಮಾಡ್ಬೇಕಂತೇಳಿ ನೀವು ಡಿಸೈಡ್ ಮಾಡಿದ್ರಿ ಅಂದ್ರೆ, ನಮ್ಮ ಪ್ರೀತಿಪಾತ್ರರು ಡೊನೇಟ್ ಮಾಡ್ಬೇಕಂತಿದ್ರೆ, ನೀವು ಐ ಬ್ಯಾಂಕ್ನವರಿಗೆ ಕಾಲ್ ಮಾಡಿದ ತಕ್ಷಣ ಹತ್ರದಲ್ಲಿ ಸಾಧ್ಯ ಆದಷ್ಟು ವಿದಿನ್ 1-2 hours ನಲ್ಲಿ ಅವ್ರು ಬಂದು ಸ್ಪಾಟಿಗೆ ರೀಚ್ ಆದ್ರಂದ್ರೆ, ಈ ಡೊನೇಷನ್ ಪ್ರಕ್ರಿಯೆ ಎಷ್ಟಿದೆ, ಮಿನಿಮಮ್ 15-20 ನಿಮಿಷದಲ್ಲಿ ಎಲ್ಲ ಪ್ರಕ್ರಿಯೆನ ಮುಗಿದು ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಅಂತ್ಯಕ್ರಿಯೆಗೆ ಏನು ಲೇಟ್ ಆಗೋದು ಅಥವಾ ಏನು ಅನ್ನೆಸೆಸರಿ ಡಿಲೇ ಆಗೋದು ಆತರ ಏನೂ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ವಿದಿನ್ 4-6 hours ಅಲ್ಲಿ ಈ ಪ್ರಕ್ರಿಯೆನ ನಾವು ಮುಗಿಸ್ಬೇಕು. ಇವಾಗ ನಾವು ಪ್ಲೆಜ್ ಮಾಡಿದ್ದೀವಿ ಬಟ್ ನಾವು ಏನು ಇನ್ಫಾರ್ಮೇ ಮಾಡಿಲ್ಲ ಅಥವಾ ನಾವು ಲೇಟಾಗಿ ಇನ್ಫಾರ್ಮ್ ಮಾಡಿದ್ವಿ ಅಂದರೆ, ನಾವು ಅವಾಗ ಏನು ಮಾಡುತ್ತೆ ಅಂದರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ, ನಾವು ಡೊನೇಟ್ ಮಾಡಿರೋಂಥ ಟಿಶ್ಯೂದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಪ್ರೆಫರೇಬಲಿ ವಿದಿನ್ 4-6 hours ಅಲ್ಲಿ ನೀವು ಕಣ್ಣುಗಳನ್ನ ದಾನ ಮಾಡಿದ್ದನ್ನ ನಾವು ಉಪಯೋಗ ಮಾಡ್ತೀವಿ, ಉಪಯೋಗ ಮಾಡಬೇಕು.
1: ಖಂಡಿತ ಸರ್. ಸರಿ, ಇವಾಗ ಹೇಳಿದ್ರಿ ಕಣ್ಣು ದಾನದಿಂದ ಪಡೆದಂತಹ ಕಣ್ಣನ್ನ ಅರ್ಹರಾದವರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದಾಗ ಅದನ್ನ ನೀವು ನೇರವಾಗಿ ನಿರ್ದಿಷ್ಟ ವ್ಯಕ್ತಿಗೆ ಹಾಕ್ತೀರಾ ಅಥವಾ ಅದನ್ನ ಆಸ್ಪತ್ರೆಯಲ್ಲಿ ಇಟ್ಟು ಅಥವಾ ಕಣ್ಣಿನ ಬ್ಯಾಂಕ್ ನಲ್ಲಿ ಇಟ್ಟು ಆಮೇಲೆ ಅಗತ್ಯವಿರೋರಿಗೆ ಕೊಡ್ತೀರಾ, ಯಾವ ರೀತಿ ಇರುತ್ತೆ ಅದೊಂದು?
0: ನಮ್ಮ ಪ್ರತಿಯೊಂದು ಏನಪ್ಪಾ ಅಂದ್ರೆ ಐ ಬ್ಯಾಂಕ್ ಗಳಲ್ಲಿ ಯಾರು ಪ್ಲೆಜ್ ಮಾಡಿರ್ತಾರೆ ಅವ್ರದ್ ಮಾಹಿತಿ, ಆಮೇಲೆ ಯಾರು ಅರ್ಹ ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಡ್ಯೂ ಲಿಸ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಫಲಾನುಭವಿಗಳು ನಮ್ಗೆ ಕಣ್ಣಿನ ಅವಶ್ಯಕತೆ ಇದೆ ಅಂತ, ಅವ್ರ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್, ಅವ್ರದ್ದು ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಆಸ್ ಸೂನ್ ಆಸ್ ಸಂಬಡಿ ಡೊನೇಟ್ಸ್ ಐಸ್, ನಾವು ಐ ರಿಟ್ರಿವಲ್ ಮಾಡ್ಕೊಂಡ್ ಬಂದ್ಮೇಲೆ ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎಂ ಕೆ ಮೀಡಿಯಾ ಅಂತ. ಸೊ ನಾವು ನಮ್ಮ ಟ್ರಾನ್ಸ್ಪರೆಂಟ್ ಪಾರ್ಟ್, ಕಾರ್ನಿಯ ಪಾರ್ಟ್ ಅನ್ನ ತೆಗೆದು ಆ ಎಂ ಕೆ ಮೀಡಿಯಲ್ಲಿ ನಾವು ಕೋಲ್ಡ್ ಟೆಂಪರೇಚರ್ಲಿ 2-8 degrees Celsius ನಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ಸ್ಟೋರ್ ಮಾಡಿದ್ದನ್ನ ವಿದಿನ್ 2-3 days ನಲ್ಲಿ ಉಪಯೋಗ ಮಾಡ್ತೀವಿ. ಆಮೇಲೆ ಯಾರು ಇದೆಲ್ಲ ಸಂಪೂರ್ಣ ಗೌಪ್ಯ ಪ್ರಕ್ರಿಯೆ, ಯಾರು ಡೊನೇಟ್ ಮಾಡಿದ್ದಾರೆ, ಆಮೇಲೆ ನಾವು ಇದನ್ನ ಕಣ್ಣನ್ನು ಯಾರಿಗೆ ಹಾಕ್ತಾ ಇದೀವಿ ಅನ್ನೋದನ್ನ ಯಾರಿಗೂ ನಾವು ಹೇಳೋದಿಲ್ಲ. ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದ ಲಾ. ಸೊ ಇದೊಂದಿದೆ. ಆಮೇಲೆ ವಿದಿನ್ ಏನಪ್ಪ ಅಂದ್ರೆ ವಿದಿನ್ 2-3 days ನಾವು ತಗೊಂಡಿರೋ ಐಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ, ಆಮೇಲೆ ಒಬ್ರು ಕಣ್ಣುಗಳನ್ನು ದಾನ ಮಾಡಿದ್ರೆ ಅದರಿಂದ ನಾವು ಇಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಒಬ್ರು ಕಣ್ಣುಗಳನ್ನು ದಾನ ಮಾಡಿದ್ರೆ ಇಬ್ಬರು ಅಂದರ ಬಾಳಿಕೆ ನಾವು ಬೆಳಕು ಆಗ್ಬೋದು.
1: ಸರಿಗ, ತಾವು ದಾನವನ್ನ ಯಾವ ರೀತಿ ಮಾಡಬಹುದು ಅಂತ ತಿಳಿಸಿದ್ರಿ, ಇನ್ನು ದಾನದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ?
0: ಆಗ್ಲೇ ಹೇಳಿದಲ್ಲ, ಅಂದ್ರೆ ನಾವು ಐ ಬಾಲ್ ನ ರಿಟ್ರೀವ್ ಮಾಡ್ಕೊಳ್ತೀವಿ, ಅದನ್ನ ಕೋಲ್ಡ್ ಟೆಂಪರೇಚರ್ ಮೇಂಟೈನ್ ಮಾಡಿರ್ತೀವಿ, ಆಮೇಲೆ ಅದನ್ನ ಎಂ ಕೆ ಮೀಡಿಯಾ ಅಂತ ಸ್ಟೋರ್ಡ್ ಮೀಡಿಯಾ ಇರುತ್ತೆ, ಅದರಲ್ಲಿ 2-3 days ವರೆಗೂ ಇಟ್ಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ.
2: ಈಗ ಸರ್ ಹೇಳಿದ್ರು ನಾವು ಹೆಂಗೆ ಅಯನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತೇಳಿ, ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಇದನ್ನ ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರ್ತದೆ ಯಾರಿಗೆ ಇದು ಕಾರ್ನಿಯಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೇಳಿ. ಸೊ ನಮಗೆ ಯಾರಾದರೂ ದಾನಿಗಳು ಕಣ್ಣನ್ನು ದಾನ ಮಾಡಿದ ಕೂಡಲೇ ನಾವು ಆ ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಐ ಪ್ರೊಸೆಸಿಂಗ್ ಎಲ್ಲನೂ ಆದಮೇಲೆ ಸೊ ಆದಷ್ಟು ಬೇಗ ಅದನ್ನು ನಾವು ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮಾಡ್ತೀವಿ. ಈಗ ಸರ್ ಹೇಳಿದಂಗೆ ನೋಡೋದಾದರೆ ನಮ್ಮಲ್ಲಿ ಐ ಡೊನೇಷನ್ ಭಾಳ ಕಡಿಮೆ ಇದೆ. ಇಟ್ಸ್ ಅರೌಂಡ್ 0.5-0.6% ಅಷ್ಟೇ ಜನ ಏನು ಈಗ ಡೆತ್ ಆಗಿರ್ತದಲ್ಲ, ಟೋಟಲ್ 1 year ಏನು ಡೆತ್ ಆಗಿರ್ತದಲ್ಲ, ಅದರಲ್ಲಿ ಹಾರ್ಡ್ಲಿ 0.5-0.6% ಜನ ಮಾತ್ರ ಕಣ್ಣನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಬಹಳ ಕಡಿಮೆ ಇದೆ. ನಾವು ನೋಡಕ್ ಹೋದ್ರೆ ದಾನಿಗಳು 1,000 ಆಮೇಲೆ ಪೇಷಂಟ್ ವೇಟ್ ಮಾಡ್ತಿರೋರು 100,000 ಆಮೇಲೆ ಕೊಡಬಹುದಾದಂತವ್ರು 1,000,000. ಸೊ ಈಗ ವರ್ಷಕ್ಕೆ 1,00,000 ಜನ ತೀರ್ಕೊಂಡ್ರೆ ಅದರಲ್ಲಿ ನಮ್ಗೆ ಹಾರ್ಡ್ಲಿ 1,000 ಅಂದ್ರೆ 40% ಜನ 40,000 ಈ ತರ ಮಾತ್ರ ಐ ಡೊನೇಟ್ ಮಾಡ್ತಾರೆ. ಸೊ ವ್ಯತ್ಯಾಸ ಬಹಳ ಇದೆ. ವೇಟಿಂಗ್ ಪೇಷಂಟ್ ಸಾಕಷ್ಟು ಇದ್ದಾರೆ. ಸೊ ಇದಕ್ಕೆ ಅದಕ್ಕಾಗಿ ನಾವು ಕಣ್ಣಿನ ದಾನದ ಬಗ್ಗೆ ಜಾಸ್ತಿ ತಿಳುವಳಿಕೆನ ನೀಡಬೇಕಾಗಿದೆ ಜನರಿಗೆ.
1: ಈಗ ಸರ್ ತಾವು ಹೇಳ್ತಾ ಇದ್ರಿ ನಾವು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಸಹಜವಾಗಿ ದುಃಖ ಆಗುತ್ತೆ ಅಂತ. ಅಂತ ಸಂದರ್ಭದಲ್ಲಿ ಈ ಕಣ್ಣಿನ ದಾನದ ಬಗ್ಗೆ ಈಗ ಕುಟುಂಬದವರ ಬಗ್ಗೆ ಅವರು ಕಣ್ಣಿನ ದಾನದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ.
0: ಆಲ್ರೆಡಿ ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನ ಫಲಾನುಭವಿಗಳು ಲೈನ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು

0: ಪ್ರೀತಿ ಪಾತ್ರರಿಗೆ ಕೊಡುವಂತ ಒಂದು ಉತ್ತಮ ಕಾಣಿಕೆ ಅಂದ್ರೆ ನಾವು ಸತ್ ಮೇಲೂ ನಮ್ಮ ಕಣ್ಣುಗಳು ಜಗತ್ತನ್ನ ನೋಡ್ಬೇಕು ಅಂತ ನಾವೇನು ಹೇಳ್ತೀವಲ್ಲ ರೆಗ್ಯುಲರ್ ಆಗಿ, ಸೊ ಆ ಥರ ಬಹಳ ಇಂಪಾರ್ಟೆಂಟ್ ಅಂದ್ರೆ ಒಂದು ಎಮೋಷ್ನಲ್ ಡಿಸಿಷನ್ ಕೂಡ ಹೌದು, ಅದ್ರ ಜೊತೆಗೆ ಬಹಳ ಜವಾಬ್ದಾರಿಯುತವಾದಂಥ ಆಮೇಲೆ ಏನಪ್ಪ ಅಂದ್ರೆ ಸೆಲ್ಫ್ಲೆಸ್ ಆಕ್ಟ್ ಇದು, ಕೈಂಡ್ನೆಸ್ ಆಕ್ಟ್, ಸೊ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು ಅಂತ.
1: ಈಗ ಸರ್ ಹೇಳ್ದಂಗೆ ನಮ್ಮ ಜೊತೆಗೇನೆ ಕಣ್ಣುಗಳನ್ನ ಮಣ್ಣು ಮಾಡೋಕ್ಕಿಂತನು ನಮ್ಮ ಕಣ್ಣಿನ ಮುಖಾಂತರ ಇನ್ನೊಬ್ಬರಿಗೆ ನೋಡಕ್ ಜಗತ್ತನ್ನು ನೋಡಕ್ ಅನುಕೂಲ ಮಾಡ್ಕೊಡ್ತೀವಿ, ಅದರಂತ ಒಳ್ಳೆ ಸಂಗತಿ ಯಾವುದು ಇರಂಗಿಲ್ಲ. ಈಗ ತಾವು ತಮಗೂ ಗೊತ್ತಿದ್ದಂಗೆ ಸಾಕಷ್ಟು ಖ್ಯಾತ ವ್ಯಕ್ತಿಗಳು ಕೂಡ, ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ರು, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನ ಮಾಡಿದ್ದಾರೆ. ಸೊ ನಾವು ಆ ದೇಹವನ್ನ ಮಣ್ಣು ಮಾಡೋಕ್ಕಿಂತನೂ ಇನ್ನೊಬ್ಬರಿಗೆ ಆರೋಗ್ಯವಂತ ಜೀವನವನ್ನು ನಡೆಸಕ್ಕೆ ಅನುಕೂಲ ಮಾಡಿಕೊಟ್ಟಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನ ನಾವು ಮಾಡಿದ್ರೆ ಸಾಕಷ್ಟು ಜನರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ, ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಅನ್ಸುತ್ತೆ.
2: ಈಗ ಮೇಡಮ್, ಈ ಕರ್ನಾಟಕ ಅಥವಾ ಭಾರತದಲ್ಲಿ ಈ ಒಂದು ಐ ಬ್ಯಾಂಕ್ಗಳು ಎಷ್ಟಿವೆ ಅದರ ಮಾಹಿತಿ?
0: ನಮ್ಮ ದೇಶದಲ್ಲಿ ಅಂದಾಜು ಅರೌಂಡ್ 800 ವರೆಗೂ ಐ ಬ್ಯಾಂಕ್ಸ್ಗಳಿದೆ. ನಮ್ಮ ಈ ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ 2 ಫಂಕ್ಷನಲ್ ಐ ಬ್ಯಾಂಕ್ಸ್ ಇದೆ. ಒಂದು KLE ಐ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಒಂದು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಐ ಬ್ಯಾಂಕ್, ಎರಡು ನಮ್ಗೆ ಹತ್ತಿರದಲ್ಲಿರುವಂತ ಐ ಬ್ಯಾಂಕ್.
2: ಸರ್, ಈಗ ಇದರಲ್ಲಿ ಈಗ ನಾವು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬಹುದು ಅಂತ?
0: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್. ಬರೀ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ಡೊನೇಷನ್ ಪ್ರಕ್ರಿಯೆ ಆಗುವುದಿಲ್ಲ. ಸೊ ಏನಪ್ಪ ಅಂದ್ರೆ ನಾವು ಆಸ್ ಅ ಕಾಮನ್ ಸಿಟಿಜನ್, ಸಾರ್ವಜನಿಕ, ನಾವು ಏನ್ ಮಾಡಬಹುದು ಅಂದ್ರೆ, ಒಂದು, ಯು ಕ್ಯಾನ್ ಪ್ಲೆಜ್ ಯುವರ್ ಐಸ್ ಟುಡೇ, ಅಂದ್ರೆ ನೀವು ಇವತ್ತೇ ಜೀವನ ಸಾರ್ಥಕತೆ ಸಾಫ್ಟ್ವೇರ್ ನಲ್ಲಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೀವು ಡೊನೇಷನ್ಗೆ ನೀವು ಪ್ಲೆಜ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನು ಈ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಮೋಟಿವೇಟ್ ಮಾಡಬಹುದು, ಅವ್ರನ್ನ ಪ್ರೇರೇಪಿಸಬಹುದು. ಆಮೇಲೆ ನೀವು ಏನ್ ಪ್ಲೆಜ್ ಮಾಡಿರ್ತೀರ ಅದನ್ನ ನಿಮ್ ಫ್ರೆಂಡ್ಸ್, ಆಮೇಲೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಏನಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಏನಪ್ಪ ನಿಮ್ಮ ಕಾಲೋನಿ ಆಗಿರ್ಬೋದು, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ನೇತ್ರದಾನ ಪಾಕ್ಷಿಕದ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಜನರಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದನ್ನ ನೀವು ಮಾಡಬಹುದು. ಆಮೇಲೆ ಈಗ ಸದ್ಯದಲ್ಲಿ ನೀವು ರೀಲ್ಸ್ ಮಾಡಬಹುದು, ಆಮೇಲೆ ವಾಟ್ಸಪ್ ಸ್ಟೇಟಸ್ಗಳನ್ನೆಲ್ಲ ಹಾಕಿ ನೀವು ಪ್ಲೆಜ್ ಮಾಡಿದ್ದನ್ನು ನೀವು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಪ್ಲೆಜ್ ಮಾಡಬಹುದು. ಸೊ ಈ ತರ ನೀವು ಪ್ರೊಸೆಸ್ ಮಾಡೋದು. ಆಮೇಲೆ ಎಷ್ಟೊಂದ್ಸಲ ಕುಟುಂಬದವರು ದುಃಖದಲ್ಲಿರ್ತಾರೆ, ನೀವು ಅವ್ರ ಫ್ರೆಂಡ್ ಇದ್ರಂದ್ರೆ, ಇಲ್ಲ ನನ್ನ ಫ್ರೆಂಡು ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ದಾನೆ ಅಂತ ನೀವು ಅವ್ರಿಗೆ ನೆನಪು ಮಾಡೋದಾಗಿರ್ಬೋದು, ಅಥವಾ ಈ ತರ ಜನರಲ್ಲಿ ಏನಪ್ಪ ಅಂದ್ರೆ ತಪ್ಪು ಕಲ್ಪನೆಗಳು ಏನಿದೆವಲ್ಲ ಇವುಗಳೆಲ್ಲ ಹೋಗ್ಲಾಡಿಸೋದಕ್ಕೆ ವೈಜ್ಞಾನಿಕವಾಗಿ ಈ ತರ ಎಲ್ಲ ಇದೆ ಅಂತ ಪ್ರೊಸೆಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಒಂದು ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
1: ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಹೇಳ್ದಂಗೆ ನಾವು ಅವೇರ್ನೆಸ್ ನ ಸಾಕಷ್ಟು ಮಾಧ್ಯಮಗಳ ಸಾಕಷ್ಟು ರೀತಿಯಲ್ಲಿ ನಾವು ಅದನ್ನ ಮಾಡಬಹುದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಯಾರು ಎಷ್ಟೋ ಜನ ತಮ್ಮ ಹೆಂಗ ಮಕ್ಕಳನ್ನ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿರ್ತಾರೆ, ಅವ್ರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದ್ದೆ ಸಾಕಷ್ಟು ಇದನ್ನಿದ್ದಾವೆ. ಅದೇ ತರ ಯಾರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದಾರ ಅಥವಾ ಯಾರು ಆ ತರ ಮಾಡಿದಾರ ಅವ್ರ ಮನೆಯವ್ರಿಗೆ ಕರೆದು ಆ ದಿವಸ ಸನ್ಮಾನ ಮಾಡೋದ್ರ ಮುಖಾಂತರ, ಜೊತೆಗೆ ಅವ್ರ ಮುಖಾಂತರ ಇದರದ ಮಹತ್ವವನ್ನ ತಿಳಿಸಿ ಹೇಳೋದ್ರಿಂದ ಜನರಲ್ಲಿ ಏನು ಈಗ ಮಿತ್ಸ್ ಅಂತ ಹೇಳ್ತೀವಿ, ಸುಳ್ಳು ಏನು ತಪ್ಪು ಕಲ್ಪನೆಗಳಿದಾವ ಅಂತ ಹೇಳಿ ಅದನ್ನ ಹೋಗ್ಲಾಡಿಸಬಹುದು ಅಂತ ನನಗನ್ನಿಸ್ತದೆ.
2: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ಕೇಳುಗರಿಗೆ ಕೇಳಿ ಒಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ಒಂದು ಇದನ್ನಿದೆ ಸೇಯಿಂಗ್ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತೇಳಿ. ಸೊ ದೇಹದಲ್ಲಿ ಕಣ್ಣು ಒಂದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊ ಹಂಗಾಗಿ ನಾವು ಕೂಡ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಪ್ಲೆಜ್ ಮಾಡೋ ಮುಖಾಂತರ ಆಚರಿಸೋದು, ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ತಲುಪಿಸಿ ಮ್ಯಾಕ್ಸಿಮಮ್ ಜನ ಪ್ಲೆಜ್ ಮಾಡೋದ್ರ ಜೊತೆಗೆ ಬರೀ ಪ್ಲೆಜ್ ಮಾಡಿ ಅಲ್ಲೇ ಎಂಡ್ ಆಗಬಾರ್ದು. ಸೊ ಸರ್ ಹೇಳ್ದಂಗೆ ಅದರ ಮಾಹಿತಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟು ಮರಣೋತ್ತರ ಕಣ್ಣುಗಳನ್ನು ನಾವು ಮ್ಯಾಕ್ಸಿಮಮ್ ದಾನ ಆಗುವಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಮ್ಮ ವೇಣುಧ್ವನಿ ಮುಖಾಂತರ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲರೂ ಕೂಡ ಈಗ ಏನು ವೇಟಿಂಗ್ ಜನ ಇದ್ದಾರೆ, ಸೊ ನಾವೆಲ್ಲರೂ ಸೇರಿಕೊಂಡು ಜನರಲ್ಲಿ ಇದರ ಅರಿವು ಮೂಡಿಸಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೇತ್ರದಾನ ಮಾಡಿಸುವ ಮುಖಾಂತರ ಈಗೇನು ವೇಟಿಂಗ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ನಾವು ಒಂದು ಬೆಳಕನ್ನು ಕೊಡೋಕೆ ಸಾಧ್ಯ. ಸೊ ಇವೆಲ್ಲರೂ ಕೂಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂಥೇಳಿ ತಮ್ಮ ವೇಣುಧ್ವನಿ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.
0: ನಮ್ಮ ಸಂದೇಶ ಇಷ್ಟೇ, ನಮ್ಮ ಹತ್ರ ಎಲ್ಲರ ಹತ್ರನೂ 2 ಕಣ್ಣುಗಳಿದ್ದಾವೆ, ಆದರೆ ನೀವು ತೀರ್ಕೊಂಡ ಮೇಲೆ ನೀವು ಇಬ್ಬರು ಜನರಿಗೆ, ಎಂದು ಜಗತ್ತನೇ ನೋಡದೇ ಇರುವಂಥ ಇಬ್ಬರು ಜನರಿಗೆ, ಅಂಧರಿಗೆ ಬೆಳಕಾಗ್ಬೋದು. ಸೊ ಮರಣಾನಂತರ ನಿಮ್ಮ ಕಣ್ಣುಗಳನ್ನು ಹೂಳದಿರಿ, ಸುಡದಿರಿ, ಅದರ ಬದಲು ದಾನವನ್ನು ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತೀವಿ.
2: ಖಂಡಿತ.

0: ಸರ್. ಒಂದು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನದ ಒಂದು ಉದ್ದೇಶ, ಮಹತ್ವ, ಜೊತೆಗೆ ಈ ಒಂದು ಕಣ್ಣು ದಾನದ ಕುರಿತು ಇಷ್ಟೊಂದು ಸರಳವಾಗಿ ಜೊತೆಗೆ ಅರ್ಥವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು.
1: ನಮಸ್ಕಾರ.
2: ನಮಗೂ ಕೂಡ ಧನ್ಯವಾದ.
0: ಇದುವರೆಗೂ ಪ್ರಸಾರವಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸಿದಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವವನ್ನು ನೀಡಿದವರು ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9099049004. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣುಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರಿರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
4: ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತಿ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362.

0: आणि 9448998331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ ವೇಣುಧ್ವನಿ 90.4 FM. ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಿಂದ ಪ್ರಸ್ತುತಪಡಿಸುತ್ತಿದ್ದೇವೆ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಕಾರ್ಯಕ್ರಮದ ಪರಿಚಯದ ಮೊದಲ ಸಂಚಿಕೆ.
1: ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಹಾಗೂ ಜಲ ಸಂಪನ್ಮೂಲವನ್ನಾಗಿಸುವುದೇ ನಾವು ಕೊಡುವ ಕರೆ.
0: ಪ್ರತಿ ಗ್ರಾಮವು ಶುಚಿತ್ವವಾಗಿರಲಿ, ಹಾಗೆಯೇ ಪ್ರತಿಯೊಂದು ಹಳ್ಳಿ ಹಾಗೂ ಪ್ರತಿಯೊಂದು ಮನೆ ಬಾಗಿಲಿನಲ್ಲಿ ಸ್ವಚ್ಛತೆ ಉಳಿಯಲಿ.
1: ನೀನು ಹೇಳಿದ್ದು ಸರಿ, ಸ್ವಚ್ಛತೆ ಹಾಗೂ ಶುದ್ಧ ನೀರಿದ್ದರೆ ಮಾತ್ರ ಎಲ್ಲರೂ ಯೋಗಕ್ಷೇಮ.
0: ನಮ್ಮ ದೇಹವು ಸ್ವಚ್ಛ ಹಾಗೂ ಶುದ್ಧವಾಗಿ ಉಳಿದಾಗ ಮಾತ್ರ ಮನದಲ್ಲಿ ಉನ್ನತ ವಿಚಾರಧಾರೆಗಳು ಅರಳುತ್ತವೆ.
1: ನೀವೇನು ಇಷ್ಟು ಚಿಂತಿಸಬೇಡಿ, ಇವೆಲ್ಲವನ್ನು ತಿಳಿಸಲೆಂದಲೇ ಈ ಕಾರ್ಯಕ್ರಮವನ್ನು ತಂದಿದ್ದೇವೆ.
0: ಯಾವುದೇ ಕಾರ್ಯಕ್ರಮ ಮತ್ತೆ ನಮ್ಮ ಕೇಳುಗರಿಗೆ ತಿಳಿಸು.
1: ಸ್ವಚ್ಛ ಸುಜಲ ಗ್ರಾಮದ ಕತೆ KLE ವೇಣುಧ್ವನಿ 90.4 FM ರೇಡಿಯೋ ಧ್ವನಿ ಜೊತೆ.
0: ಕೇಳುಗರೆ, ಇನ್ನು ಪ್ರತಿ ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರುತ್ತೇವೆ. ನಾನು ಸ್ವಚ್ಛಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ನಿಮ್ಮೆಲ್ಲರಿಗೂ
1: ನಮ್ಮ ಕಡೆಯಿಂದ ಶುಭಾಶಯಗಳು.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಏನಿದು ಕಾರ್ಯಕ್ರಮ, ಏನನ್ನು ತಿಳಿಸಿಕೊಡುತ್ತೆ ಅಂತ ಹೇಳು ಸುಜಲ್ ಕುಮಾರ್.
1: ಸ್ನೇಹಿತರೆ, ಸ್ವಚ್ಛ ಹಾಗೂ ಸುಜಲವಿರುವ ಹಳ್ಳಿ ಹೇಗಿರುತ್ತದೆ ಎಂಬುದರ ಬಗ್ಗೆ ನಿಮಗೆ ತಿಳಿದಿದೆ? ನಾನು ಹೇಳ್ತೀನಿ ಕೇಳಿ. ಈ ಸ್ವಚ್ಛ ಸುಜಲ ಗ್ರಾಮ ಅಂದ್ರೆ ಅಲ್ಲಿ ಯಾರೂ ಕೂಡ ಬಯಲಿನಲ್ಲಿ ಮಲವಿಸರ್ಜನೆ ಮಾಡಿರುವುದಿಲ್ಲ, ಅಲ್ಲಿ ಇದನ್ನು ಹುಡುಕಿದರೂ ಸಿಗುವುದಿಲ್ಲ ಅಂತ ಹಳ್ಳಿ. ಮತ್ತೆ ಅಲ್ಲಿರುವ ಪ್ರತಿಯೊಂದು ಮನೆಯಲ್ಲಿ, ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಹಾಗೂ ಸರ್ಕಾರಿ ಭವನಗಳಲ್ಲಿಯೂ ಕೂಡ ನಳದ ಸಂಪರ್ಕ ಹಾಗೂ ಶೌಚಾಲಯ ಇರುತ್ತದೆ. ಹಾಗೆಯೇ ಆ ಗ್ರಾಮದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ನಿರ್ವಹಣೆ ನಡೆಯುತ್ತದೋ ಇಲ್ಲವೋ ಅನ್ನುವುದು ಖಚಿತವಾಗಿರಬೇಕು. ಯಾರಾದರೂ ನೋಡಿದಾಗ ಸ್ವಚ್ಛ ಗ್ರಾಮವಾಗಿದೆ ಎನ್ನುವಂತಿರಬೇಕು. ಮನೆ ಮನೆಗೆ ನೀರಿನ ಸಂಪರ್ಕದ ಪ್ರಮಾಣ ಹಾಗೂ ODF ಮಾದರಿ ಗ್ರಾಮ ಎಂಬುದರ ಕುರಿತು ಪರಿಶೀಲನೆಯಾಗಿರುವಂತಹ ಗ್ರಾಮವಾಗಿರಬೇಕು.
0: ಹೌದು ಮಿತ್ರರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಪ್ರಧಾನಮಂತ್ರಿಗಳು 2014 ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು. ಅಲ್ಲದೆ 2019 ಇಡೀ ದೇಶವನ್ನು ಬಯಲು ಶೌಚ ಮುಕ್ತವೆಂದು ಘೋಷಿಸಲಾಯಿತು. ಹಾಗೆಯೇ ಭಾರತದ ಪ್ರತಿಯೊಂದು ಹಳ್ಳಿಯ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಗುರಿಯೊಂದಿಗೆ 2019 ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಕಾರ್ಯಕ್ರಮಗಳು ಆರಂಭಗೊಂಡವು.
1: ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ರೇಡಿಯೋದಲ್ಲಿ ನಾವು ಪ್ರತಿದಿನ ಹೇಗೆ ಮನರಂಜನೆ, ಜ್ಞಾನ ವೃದ್ಧಿಸುವಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದೇವೋ ಅದೇ ರೀತಿ ಈ ಕಾರ್ಯಕ್ರಮದ ಮೂಲಕ ಸ್ವಚ್ಛತೆ ಹಾಗೂ ಶುದ್ಧ ಕುಡಿಯುವ ನೀರಿಗೆ ಸಂಬಂಧಪಟ್ಟ ವಿಷಯಗಳು ಹಾಗೂ ಬಹಳಷ್ಟು ಮಾಹಿತಿಗಳನ್ನು ಹೊತ್ತು ತರುತ್ತಿದ್ದೇವೆ.
0: ಹಾಗಿದ್ರೆ ರೇಡಿಯೋ ಕೇಳುವ ಎಲ್ಲ ಸೋದರ ಸೋದರಿಯರು, ಅಜ್ಜ ಅಜ್ಜಿಯರು, ಚಿಕ್ಕಪ್ಪ ಚಿಕ್ಕಮ್ಮ, ಮಾಮ ಮಾಮಿ, ಹೀಗೆ ಎಲ್ಲರೂ ನಮ್ಮೊಂದಿಗೆ ಸ್ವಚ್ಛತೆಯೊಂದಿಗೆ ಹಾಗೂ ನೀವು ನನ್ನೊಂದಿಗೆ ಅಂದ್ರೆ ಸ್ವಚ್ಛಿಕಾಳೊಂದಿಗೆ ಕೂಡಿಕೊಳ್ಳಬೇಕು. ಅಂದಾಗ ಮಾತ್ರ ನೀವು ಸ್ವಚ್ಛತೆಯ ಮಹತ್ವವನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಸ್ವಚ್ಛತೆ ಅಂದ್ರೆ ನಿರ್ಮಲತೆ ಹಾಗೂ ಶುದ್ಧತೆಯ ಮಹತ್ವ.
1: ಪ್ರತಿ ಮನೆಗೆ ನಳ ಈ ಯೋಜನೆಯಿಂದ ಈಗ ಪ್ರತಿ ಮನೆ ಮನೆಗೂ ಶುದ್ಧ ನೀರು ತಲುಪುತ್ತಿದೆ.
0: ನಿಮ್ಮೆಲ್ಲರ ಕಠಿಣ ಪರಿಶ್ರಮದಿಂದಾಗಿಯೇ ನಾವು ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವಲ್ಲಿ ಯಶಸ್ವಿಯಾಗಿದ್ದೇವೆ. ನೀವು ಗ್ರಾಮಸ್ಥರಾಗಿರಲಿ, ಪಂಚಾಯಿತಿಯ ಪ್ರತಿನಿಧಿಗಳೇ ಆಗಿರಲಿ, ಶಾಲಾ ಶಿಕ್ಷಕರು, ಮಕ್ಕಳೇ ಆಗಿರಲಿ, ಅಥವಾ ನಮ್ಮ ಗ್ರಾಮದ ಎಲ್ಲ ಕಾರ್ಯಕರ್ತರೇ ಆಗಿರಲಿ, ಪ್ರತಿಯೊಬ್ಬರ ಸಂಘಟಿತ ಪ್ರಯತ್ನದಿಂದಾಗಿಯೇ ನಿಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿಡುವಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗಿದೆ.
1: ಆದರೆ ಇದು ಕೇವಲ ಆರಂಭವಷ್ಟೇ, ಇನ್ನೂ ನಾವು ವಿಶ್ರಾಂತಿ ಪಡೆಯುವ ಹಾಗಿಲ್ಲ, ಇನ್ನೂ ಹೆಚ್ಚಿನ ಕಾರ್ಯಗಳು ಆಗಬೇಕಿವೆ. ಆರಂಭದ ಯಶಸ್ಸಿನ ಸಂತೋಷದಿಂದ ಸ್ಫೂರ್ತಿ ಪಡೆದ ನಾವು ಇನ್ನು ಮುಂದೆ 2 ಪಟ್ಟು ಉತ್ಸಾಹದಿಂದ ಕೆಲಸ ಮಾಡಬೇಕು. 100% ಗ್ರಾಮಗಳನ್ನು ಸ್ವಚ್ಛ ಸುಜಲ ಮಾಡಲು ಇನ್ನೂ ಹೆಚ್ಚಿನ ಕಾರ್ಯವನ್ನು ನಾವು ಮಾಡಬೇಕಿದೆ.
0: ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸಂಪೂರ್ಣ ಬಯಲು ಶೌಚ ಮುಕ್ತ ಗ್ರಾಮಗಳ ರಚನೆಯ ನಂತರ ದೇಶವಾಸಿಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿದೆ. ಇನ್ನು ನಲ್ ಸೆ ಜಲ್, ನಳದಿಂದ ನೀರು ಕಾರ್ಯಕ್ರಮವಂತೂ ದೇಶದ ಲಕ್ಷಾಂತರ ಮಹಿಳೆಯರು ತಲೆ ಮೇಲೆ ನೀರು ಹೊತ್ತುಕೊಳ್ಳುವ ಹೊರೆಯಿಂದ ಮುಕ್ತಗೊಳಿಸಿದೆ. ODF+ ಗ್ರಾಮ ಆಗುವುದರ ಮೂಲಕ ಅಲ್ಲಿ ಹಸಿ ಹಾಗೂ ಒಣ ಕಸಗಳ ವಿಂಗಡಣೆಯೊಂದಿಗೆ ಸುಂದರ ಗ್ರಾಮವಾಗಿ ಕಾಣುತ್ತಿದೆ. ಇಷ್ಟೆಲ್ಲ ಒಳ್ಳೆಯ ಕಾರ್ಯಗಳು ನಡೀತಾ ಇದ್ರೆ ಈ ಕಾರ್ಯಕ್ರಮ ಯಾಕೆ? ಹೀಗೆಯೇ ನೀವು ಕೂಡ ಯೋಚಿಸುತ್ತಿದ್ದೀರಲ್ವಾ? ನಡೀರಿ ಹಾಗಿದ್ರೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ಸಂಪುಟ ದರ್ಜೆ ಸಚಿವ ಶ್ರೀ CR ಪಾಟೀಲ್ ಅವರು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ.
2: ನಮಸ್ಕಾರ. ಮೇ ಸಿ ಆರ್ ಪಾಟೀಲ್, ಕೇಂದ್ರ ಮಂತ್ರಿ ಜಲಶಕ್ತಿ ಮಂತ್ರಾಲಯ. ಆಜ್ ಮೇ ಆಪ್ಸೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಜುಡ್ಕರ್ ಬಹುತ್ ಪ್ರಸನ್ನ ಹೂ. ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಸಾಹಬ್ ಕಾ ಸಪ್ನಾ ಹೈ ಹರ್ ಘರ್ ಜಲ್ ಹರ್ ಗಾಂವ್ ಸ್ವಚ್ಛ. ಇಸ್ ಸಪ್ನೋ ಕೋ ಸಾಕಾರ್ ಕರ್ನೆ ಕೆ ಲಿಯೆ ಜಲ್ ಜೀವನ್ ಮಿಷನ್ ಔರ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಸೆ ಗಾಂವ್ ಗಾಂವ್ ಮೇ ಕ್ರಾಂತಿಕಾರಿ ಬದಲಾವ್ ಆಯಾ ಹೈ. ಆಜ್ ದೇಶ್ ಕೆ ಕರೋಡೋ ಗ್ರಾಮೀಣ ಪರಿವಾರೋ ಕೋ ನಲ್ ಸೆ ಜಲ್ ಮಿಲ್ ರಹಾ ಹೈ. ಮಹಿಳಾ ಹೈ ಅಬ್ ಪಾನಿ ಕೆ ಲಿಯೆ ದೂರ್ ನಹಿ ಜಾತಿ. ಬಚ್ಚೆ ಸ್ಕೂಲೋ ಮೇ ಸಾಫ್ ಪಾನಿ ಪೀತೆ ಹೈ ಔರ್ ಗಾಂವ್ ಮೇ ಭಿ ಬಿಮಾರಿಯಾ ಕಮ್ ಹೋ ರಹಿ ಹೈ. ಸ್ವಚ್ಛ ಭಾರತ್ ಮಿಷನ್ ನೆ ಖುಲೆ ಮೇ ಶೌಚ ಸೆ ಮುಕ್ತಿ ದಿಲಾಯಿ. ಶೌಚಾಲಯ ನಿರ್ಮಾಣ ಕೋ ಜನ್ ಆಂದೋಲನ್ ಬನಾಯಾ ಔರ್ ಅಬ್ ಹಮ್ ಠೋಸ್ ಎವಂ ತರಲ್ ಅಪಶಿಷ್ಟ ಪ್ರಬಂಧನ್ ಪರ್ ಜೋರ್ ದೇ ರಹೆ ಹೈ ತಾಕಿ ಗಾಂವ್ ಪೂರಿ ತರಹ ಸ್ವಚ್ಛ ಔರ್ ಸ್ವಸ್ಥ ಬನೆ. ಯಹ ಸಿರ್ಫ ಸರ್ಕಾರಿ ಯೋಜನಾ ನಹಿ, ಯಹ ಜನ್ ಆಂದೋಲನ್ ಬನ್ ಚುಕಾ ಹೈ. ಲೇಕಿನ್ ಯಹ ಯಾತ್ರಾ ಅಭಿ ಅಧೂರಿ ಹೈ. ಹಮೇ ಮಿಲ್ಕರ್ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಹರ್ ಗಾಂವ್ ಮೇ ಜಲ್ ಸ್ತೋತ್ರ ಟಿಕಾವೂ ಹೋ, ಹರ್ ಘರ್ ಮೇ ಪಾನಿ ಕಿ ಗುಣವತ್ತಾ ಬನಿ ರಹೆ, ಹರ್ ಘರ್ ಮೇ ಶೌಚಾಲಯ ಕಾ ಸಹಿ ಉಪಯೋಗ ಹೋ. ಮೇ ಆಪ್ ಸಭಿ ಕೋ ಆಗ್ರಹ ಕರ್ತಾ ಹೂ ಕಿ ಆಯಿಯೆ ಹಮ್ ಸಬ್ ಮಿಲ್ಕರ್ ಸ್ವಚ್ಛ ಔರ್ ಸುಜಲ್ ಗಾಂವ್ ಕೆ ಇಸ್ ಸಂಕಲ್ಪ ಕೋ ಔರ್ ಮಜಬೂತ್ ಕರೆ. ಅಪನೆ ದೋಸ್ತೋ ಔರ್ ಪಡೋಸಿಯೋ ಕೋ ಭಿ ಇಸ್ ಅಭಿಯಾನ್ ಸೆ ಜೋಡೆ. ರೇಡಿಯೋ ಕಾರ್ಯಕ್ರಮ ಸುನೆ, ಅಪ್ನಿ ಕಹಾನಿಯಾ ಸಾಝಾ ಕರೆ ಔರ್ ದೋಸ್ತೋ ಕೋ ಪ್ರೇರಿತ ಕರೆ. ಸ್ವಚ್ಛ ಸುಜಲ್ ಗಾಂವ್ ಪ್ರಧಾನ ಮಂತ್ರಿ ಜೀ ಕೆ ವಿಕಸಿತ ಭಾರತ್ ಕೆ ಅಪನೆ ಸಪ್ನೆ ಕೋ ಸಾಕಾರ್ ಕರ್ನೆ ಕೆ ಲಿಯೆ ಇಸ್ ದಿಶಾ ಮೇ ಏಕ ಮಹತ್ವಪೂರ್ಣ ಕದಮ್ ಹೈ ಔರ್ 140 ಕರೋಡ್ ದೇಶವಾಸಿಯೋ ದ್ವಾರಾ ಏಕ ಸಾಥ್ ಬಡಾಯಾ ಗಯಾ ಹರ್ ಏಕ ಕದಮ್ ದೇಶ ಕೋ ಬಹುತ್ ಆಗೆ ಲೇ ಜಾಯೆಗಾ ಯೇ ಮುಜೆ ವಿಶ್ವಾಸ್ ಹೈ. ಆಪ್ ಸಬ್ಕಾ ಬಹುತ್ ಬಹುತ್ ಧನ್ಯವಾದ್. ಜಯ ಹಿಂದ್.
0: ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ಸಂಪುಟ ದರ್ಜೆ ಸಚಿವ ಶ್ರೀ ಸಿಆರ್ ಪಾಟೀಲ್ ಅವರ ಪ್ರಕಾರ, ನಾವು ಸಮರ್ಪಣಾ ಭಾವ ಹಾಗೂ ಅತ್ಯಂತ ವೇಗವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಿದಲ್ಲಿ ನಮ್ಮ ಇಡೀ ದೇಶವು ಸಂಪೂರ್ಣವಾಗಿ ಸ್ವಚ್ಛವಾಗುವ ಹಾಗೂ ಶುದ್ಧ ಮತ್ತು ಸುರಕ್ಷಿತ ನೀರನ್ನು ಪಡೆಯುವ ದಿನಗಳು ದೂರವಿಲ್ಲ.
1: ನಾವು ಒಗ್ಗಟ್ಟಾಗಿದ್ದು ಸೇರಿಕೊಂಡು ಕೆಲಸ ಮಾಡಿದರೆ ಯಶಸ್ವಿಯಾಗುತ್ತೇವೆ. ವೈಯಕ್ತಿಕ ಆಸಕ್ತಿಯನ್ನು ಮೀರಿ ಪರಸ್ಪರ ಸಹಕಾರದ ಮೂಲಕ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ಎಳೆಯನ್ನು ಒಟ್ಟಾಗಿ ಹಿಡಿದುಕೊಂಡು ಹೋದರೆ ನಾವು ಖಂಡಿತ ಗುರಿಯನ್ನು ಮುಟ್ಟುತ್ತೇವೆ.

0: ಓ, ಯಾರದು?
1: ಅವಳ ನಗುವನ್ನು ನೋಡಿದರೆ ನಾವಾಡುವ ಮಾತುಗಳು ಅವಳಿಗೆ ಕಿರಿಕಿರಿ ಮಾಡ್ತಾ ಇವೆ ಅನಿಸುತ್ತದೆ.
0: ಇದು ತುಂಬಾ ಭಯಾನಕ ನಗು. ಯಾರವಳು? ನಡಿ, ಹೋಗಿ ಅವಳನ್ನ ಕೇಳೋಣ.
1: ಏಯ್ ಏಯ್, ಯಾರು ನೀನು?
2: ನಾನು ಯಾರು? ನಾನು ಪ್ರದೂಷಿಕ. ನೀನು ನನ್ನನ್ನು ಪೊಲ್ಯೂಟಿಕ ಎಂದು ಕರೆಯಬಹುದು.
0: ಪ್ರದೂಷಿಕ, ಪೊಲ್ಯೂಟಿಕ,
1: ಇದ್ಯಾವ ರೀತಿ ಹೆಸರುಗಳು? ಇಂಥ ಹೆಸರುಗಳೇ ಇಲ್ವಲ್ಲ?
0: ಹೌದು, ಖಂಡಿತ ಯಾರಾದರೂ ಇಂಥ ಹೆಸರುಗಳನ್ನ ಇಟ್ಕೊಳ್ತಾರಿಯೇ.
1: ಹೌದು. ನೀನು ಎಲ್ಲಿಂದ ಬಂದಿರುವೆ? ನಿನ್ನ ವಾಸಸ್ಥಾನ ಯಾವುದು? ನೀನು ಏನ್ ಮಾಡ್ತಿ? ನಿನ್ನ ಬಗ್ಗೆ ಸ್ವಲ್ಪ ನಮಗೆ ತಿಳಿಸು. ನಿನ್ನ ಕೆಲಸ ಏನು?
2: ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ನಿಮಗೆ ತುಂಬಾನೇ ಕಷ್ಟ ಅಣ್ಣ. ನಾನೆಲ್ಲಿಂದ ಬಂದಿದ್ದೇನೆ ಎನ್ನುವುದು ಸ್ವತಃ ನಿಮಗೆ ತಿಳಿಯುತ್ತೆ. ಇನ್ನು ನಾನಿರುವ ವಾಸಸ್ಥಾನ ಬಗ್ಗೆ ಹೇಳುವುದಾದಲ್ಲಿ ನಾನು ಎಲ್ಲ ಕಡೆ ಇದ್ದೇನೆ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ, ತರಂಗಗಳಲ್ಲಿ.
1: ಓ ದೇವರೇ, ನೀನು ಯಾವುದೋ ಮಾಂತ್ರಿಕನೇ ಇರಬೇಕು. ಯಾಕಂದ್ರೆ ಮಾನವರು ಹೀಗೆ ಬದುಕುವುದಿಲ್ಲ.
2: ನಾನು ಪೊಲ್ಯೂಷನಿಕ, ಅಂದರೆ ಪ್ರದೂಷಿಕ. ನಾನು ಮಾಂತ್ರಿಕನೂ ಅಲ್ಲ, ಮಾಯಾವಿನೂ ಅಲ್ಲ, ಛಾಯೆಯೂ ಅಲ್ಲ. ಆದರೂ ನನ್ನ ನೆರಳು ಎಲ್ಲೆಡೆ ಇರುತ್ತದೆ. ನಾನು ಕಸದ ರಾಶಿಗಳಲ್ಲಿ, ಕೊಳಕು ಚರಂಡಿಗಳಲ್ಲಿ, ಹೊಗೆಯ ಮೋಡಗಳಲ್ಲಿ ಮತ್ತು ಕಲುಷಿತ ನೀರಿನ ಹನಿಗಳಲ್ಲಿಯೂ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳನ್ನು ಹರಡುವುದು ನನ್ನ ಕೆಲಸ. ಹೌದು, ನಾನು ಪೊಲ್ಯೂಷನಿಕ, ನಾನು ಪ್ರದೂಷಿಕ.
0: ಅಂದ್ರೆ ಮಾಲಿನ್ಯವನ್ನ ಹರಡುವುದೇ? ನೋ ನೋ, ನೀ ಇಲ್ಲಿಂದ ಮೊದಲು ಕಾಲ್ ಕೀಳು. ನಿನಗಿಲ್ಲಿ ಏನು ಕೆಲಸ ಇಲ್ಲ.
1: ನಾವಿಲ್ಲಿ ಸ್ವಚ್ಛ ಪರಿಸರ ಮತ್ತು ಶುದ್ಧ ನೀರಿನ ಕುರಿತು ಮಾತನಾಡಲು ಸೇರಿದ್ದೇವೆ. ಮಾಲಿನ್ಯದ ಬಗ್ಗೆ ಅಲ್ಲ, ನಮಗೆ ಮಾಲಿನ್ಯವನ್ನು ತೊಡೆದು ಹಾಕಬೇಕಿದೆ.
0: ಓ ಮೂರ್ಖ, ಈಗಾಗಲೇ ಮಾಲಿನ್ಯವು ತೆಗೆದುಹಾಕಲು ಸಾಧ್ಯವಾಗದ ರೀತಿಯಲ್ಲಿ ಕೆಟ್ಟದಾಗಿ ಹರಡಿದೆ. ಅದನ್ನ ತೆಗೆದು ಹಾಕೋದಿರ್ಲಿ, ಅದರ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನವೆನಿಸಿಬಿಟ್ಟಿದೆ.
1: ಸುಮ್ಮನಿರು, ನಾವು ಸ್ವಚ್ಛತಾ ಅಭಿಯಾನದ ಕಾರ್ಯಕರ್ತರು.
0: ಎಲ್ಲೆಲ್ಲಿ ಕೊಳಕು ಮತ್ತು ಮಾಲಿನ್ಯವಿದೆಯೋ ಅದನ್ನೆಲ್ಲವನ್ನ ನಾವು ತೆಗೆದು ಹಾಕುತ್ತೇವೆ.
1: ಯಾವ ಅಡೆತ್ತಡೆಯೂ ನಮ್ಮನ್ನು ನಿಲ್ಲಿಸಲಾಗದು.
0: ಒಮ್ಮೆ ನಾವೀಗ ಈ ನಿರ್ಣಯ ಮಾಡಿದ ನಂತರ ಸಾವಿರಾರು ಮಾಲಿನ್ಯಗಳು ಬಂದರೂ ನಮ್ಮನ್ನ ಅಲುಗಾಡಿಸಲಾಗುವುದಿಲ್ಲ. ಯಾವುದೇ ಭಯವೂ ಇಲ್ಲ.
2: ಓಹೋ ಓಹೋ, ಇಷ್ಟು ದುರಹಂಕಾರನಾ? ಅರೆ, ದೊಡ್ಡ ಮಾಲಿನ್ಯದ ಮಾತು ಬಿಡ್ರೊ. ನಿಮಗೆ ಒಂದು ಚಿಕ್ಕ ಹಳ್ಳಿಯ ಕೊಳೆಯನ್ನು ತೆಗೆಯಲು ಆಗುತ್ತಿಲ್ಲ?
1: ನನಗನಿಸುತ್ತೆ ನೀನ್ ಯಾವುದೋ ದೊಡ್ಡ ಗೊಂದಲದಲ್ಲಿ ಇದೀಯಾ ಅಂತ.
0: ಮೇಡಮ್, ನಮ್ಮ ಊರಲ್ಲಿ ಎಲ್ಲರೂ ಸ್ವಚ್ಛತೆ ಕಾಪಾಡುವಲ್ಲಿ ಯಾವಾಗ್ಲೂ ನಿರತರಾಗಿರ್ತಾರೆ, ಗೊತ್ತಾ?
1: ಕೊಳೆಯ ಹಾನಿಯನ್ನು ಹಾಗೂ ಶುಚಿತ್ವದ ಪ್ರಯೋಜನಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ.
0: ಒಂದಲ್ಲ ಎರಡಲ್ಲ ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛ ಗ್ರಾಮಗಳ ಬಾವುಟ ಹಾರುತ್ತಿದೆ. ನೂರಾರು ಬಯಲು ಶೌಚ ಮುಕ್ತ ಗ್ರಾಮಗಳಾಗಿವೆ.
2: ತುಂಬಿ ಹರಿಯುತ್ತಿರುವ ಚರಂಡಿಗಳು, ಎಲ್ಲೆಂದಲ್ಲಿ ಹರಡಿದ ಕಸ, ಬೆಳಗ್ಗೆ ಮತ್ತು ಸಂಜೆ ಹೊಲಗಳಿಗೆ ಅಡ್ಡಾಡುವ ಜನರು, ಸಮುದಾಯಗಳು ಬಾಯಲ್ಲಿ ಪಾನ್ ಗುಟ್ಕಾಗಳನ್ನಿಟ್ಟುಕೊಂಡು ಎಲ್ಲಿ ಬೇಕಲ್ಲಿ ಉಗುಳುವುದು, ಇವೆಲ್ಲ ಸ್ಥಳಗಳನ್ನು ಅದ್ ಹೇಗೆ ಕೊಳೆ ಮುಕ್ತವನ್ನಾಗಿ ಮಾಡುತ್ತೀರಿ ಹೇಳಿ?
0: ಸ್ವಲ್ಪ ಗಮನವಿಟ್ಟು ಕೇಳಿಲ್ಲಿ, ದೇಶದ ಪ್ರತಿಯೊಂದು ಹಳ್ಳಿಯೂ ಆಗುತ್ತಿದೆ ಸ್ವಚ್ಛ ಸುಜಲ ಗ್ರಾಮ.
1: ಈ ಆದರ್ಶ ಜನರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ. ನೋಡ್ತಾ ಇರು, ಅತಿ ಶೀಘ್ರದಲ್ಲಿಯೇ ನಾವು ಮಾಲಿನ್ಯವನ್ನು ಹೇಳ ಹೆಸರಿಲ್ಲದ ಹಾಗೆ ಓಡಿಸುತ್ತೇವೆ.
0: ನಾವು ಸ್ವಚ್ಛತೆಯೊಂದಿಗೆ ಇರಲೇಬೇಕು ಎಂಬ ಮಾತನ್ನು ನೀನು ಸರಿಯಾಗಿ ತಿಳಿದುಕೋ, ಹಾಗೇನೆ ಒಪ್ಪಿಕೋ.
1: ವಿವಿಧೆಡೆಗಳಲ್ಲಿ ಕೊಳೆಯೂ ತುಂಬಿದೆ ಎನ್ನುವುದು ನಮಗೂ ಗೊತ್ತಿದೆ, ಆದರೆ ನಾವು ಸ್ವಚ್ಛವಾಗಿರಲೇಬೇಕು ಎಂದು ನಿರ್ಧರಿಸಿದ್ದೇವೆ.
0: ಇಷ್ಟೆಲ್ಲ ಹೇಳಿದ ನಂತರವೂ ನೀನು ನಿನ್ನ ಕೆಲಸ ಮಾಡಬಹುದು ಎಂದೆನಿಸಿದರೆ ನಿನ್ನ ತಂತ್ರಗಳನ್ನ ಉಪಯೋಗಿಸು.
1: ಪ್ರದೂಷಿಕ, ನಿನ್ನ ಷಡ್ಯಂತ್ರವನ್ನು ರೂಪಿಸು. ನಮ್ಮ ಹಳ್ಳಿಯ ಜನರು ಹುಷಾರಾಗಿದ್ದಾರೆ, ನಿನ್ನ ತಂತ್ರಗಳಿಗೆ ಬಲಿ ಬೀಳುವುದಿಲ್ಲ.
2: ಅಯ್ಯೋ, ನೋಡೋಣ ನಿಮ್ಮ ಸ್ವಚ್ಛತೆಯ ಕಾರ್ಯ ಎಲ್ಲಿಯವರೆಗೆ ಇರುತ್ತದೆ ಎಂಬುದನ್ನು ಸಮಯ ಹೇಳಲಿದೆ. ನೋಡು, ಇಲ್ಲಿಯವರೆಗೆ ನಾನು ಮಾಡಿದ ದಾಳಿಯಿಂದ ಯಾರೂ ಬದುಕುಳಿಯುವುದಿಲ್ಲ. ನೀವೇನಾದರೂ ನನಗೆ ಸವಾಲನ್ನೆಸಿದರೆ ದೊಡ್ಡ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಿ.
0: ಈಗಾಗಲೇ ಅನೇಕ ದೊಡ್ಡ ತೊಂದರೆಗಳಿಗೆ ಒಳಗಾಗಿದ್ದೇವೆ, ಇನ್ನು ನಾವು ನಿನ್ನ ಸವಾಲಿಗೆ ತಲೆಬಾಗುವುದಿಲ್ಲ.
1: ಈಗ ನಾವು ಎಷ್ಟೇ ಕಷ್ಟಗಳು ಬಂದರೂ ಎದುರಿಸುತ್ತೇವೆ, ನಮಗೀಗ ನಿಲ್ಲುವ ಪ್ರಶ್ನೆನೇ ಇಲ್ಲ.
2: ಈ ನಿಮ್ಮ ಸ್ವಚ್ಛತೆ ಹಾಗೂ ಶುದ್ಧ ಜಲವನ್ನು ಪಡೆಯುವುದು ಇದೆಲ್ಲ ನಿಮ್ಮ ಕನಸು. ಓಯ್, ನೀವು ಅತಿ ಬುದ್ಧಿವಂತಿಕೆಯನ್ನು ತೋರಿಸಿದರೆ ನೀವು ಮರಣ ಹೊಂದುತ್ತೀರಿ. ಈ ಕೊಳೆ ಹಾಗೂ ಮಾಲಿನ್ಯದಿಂದ ನಾನು ನಿಮ್ಮ ಜೀವವನ್ನೇ ತೆಗೆದು ಬಿಡುತ್ತೇನೆ, ನಿಮ್ಮ ಜೀವನಕ್ಕೆ ಇತಿಶ್ರೀ ಆಡಿಬಿಡುತ್ತೇನೆ, ತಿಳಿತಾ?
1: ಸಾಕು, ಸುಮ್ಮನಿರು. ಇನ್ನು ಹಿಂದೊಮ್ಮೆ ಅನೇಕ ಕಡೆ ನಾವು ಸ್ವಚ್ಛತೆ ಹಾಗೂ ಜಲ ಶುದ್ಧತೆ ವಿಷಯದಲ್ಲಿ ನಾವು ಯಶ ಕಂಡಿಲ್ಲ ನಿಜ, ಆದರೆ ಈ ಬಾರಿ ನಿನ್ನನ್ನು ಬಿಡುವುದಿಲ್ಲ. ನೋಡ್ತಾ ಇರು,
0: ಬಿಡು ಬಿಡು, ಈಗ ಎಲ್ರಿಗೂ ತಿಳಿದಿದೆ ನಮ್ಮ ಹಳ್ಳಿಗಳನ್ನು ನಮ್ಮ ನಮ್ಮ ಮನೆಗಳನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಬೇಕೆಂಬುದರ ಕುರಿತು ಅರ್ಥವಾಗಿದೆ.
1: ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಯು ಸುಜಲ ಸ್ವಚ್ಛ ಗ್ರಾಮವಾಗಿ ಹೊರಹೊಮ್ಮಲಿದೆ.
0: ನೀನು ಪ್ರತಿ ಗ್ರಾಮಗಳಿಂದ ಇಂಥ ಕಥೆಗಳನ್ನ ಕೇಳುತ್ತೀ, ನೋಡ್ತಾ ಇರು.
2: ಖಂಡಿತವಾಗಿ ನಾನು ನೋಡುತ್ತೇನೆ. ನಾನು ಮತ್ತು ನನ್ನ ಸಹಚರರು ನಾನು ಹೇಳಿದಂತೆ ನಮ್ಮ ಕೆಲಸ ಕೊಳಕು, ಕಸವನ್ನು ಹರಡುವುದು, ರೋಗಗಳ ದಬ್ಬಳಿಕೆಯನ್ನುಂಟು ಮಾಡುವುದು ಇವೆಲ್ಲವುಗಳನ್ನು ಆರಂಭಿಸಿದಾಗ ನನಗೆ ತುಂಬಾ ಖುಷಿಯಾಗುತ್ತದೆ. ಸರಿ, ನಿಮ್ಮಲ್ಲಿ ಗೊಂದಲವಿನ್ನೂ ಇದೆ. ಹೀಗಾಗಿ ನಾನು ನೋಡುತ್ತೇನೆ, ಅವಶ್ಯವಾಗಿ ನಿಮ್ಮ ಹಾಹಾಕಾರವನ್ನು ನೋಡುತ್ತೇನೆ. ಈಗ ನಾನು ಹೊರಡುತ್ತಿದ್ದೇನೆ, ಆದರೆ ನೆನಪಿಡಿ, ನಾನು ಹಿಂತಿರುಗುವುದಂತೂ ಖಂಡಿತ.
0: ಹುಷಪ್ಪ, ಮಾಲಿನ್ಯವತಿ ಪ್ರದೂಷಕ ಹೋದ್ಲು, ಈ ಗೊಂದಲದೊಳಗೆ ಸುಜನೆಯಲ್ಲಿ ಹೋದನು ಏನೋ. ಬನ್ನಿ, ನಮ್ಮ ಈ ಕಾರ್ಯಕ್ರಮದ ಕುರಿತು ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ.
3: ಬಂಧುಗಳೇ, ಸಮುದಾಯ ರೇಡಿಯೋ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಮೂಲಕ ದೇಶಾದ್ಯಂತ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಮೂಲಕ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಂದೇಶವನ್ನು ನೇರವಾಗಿ ಹಳ್ಳಿಗಳಿಗೆ ಸ್ಥಳೀಯ ಜನರ ಭಾವನೆ ಮತ್ತು ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಈ ಕೇಂದ್ರಗಳು 10 ವಿಶೇಷ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತಿವೆ. ಸ್ವಚ್ಛ ಸುಜಲ್ ಗಾಂವ್, ಸ್ವಚ್ಛ ಭಾರತ್ ಮಿಷನ್, ಜಲ್ ಜೀವನ್ ಮಿಷನ್ ಎಂದರೇನು ಎಂಬುದರ ಬಗ್ಗೆ ತಿಳಿಸುತ್ತದೆ. ಈ ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು, ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡುಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲ ಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳತ್ತ ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು, ಜನತೆಯಲ್ಲಿ ಕೋರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
0: ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ನೀಡಿದ ಸಂದೇಶವನ್ನ ನೀವೆಲ್ಲ ಕೇಳಿದಿರಿ. ಓ ಸುಜಲ್, ಎಲ್ಲಿದ್ದೀಯಪ್ಪ? ಯಾವ ಜಗತ್ನಲ್ಲಿದ್ದೀಯಾ? ಪ್ರದೂಷಕ ಹೊರಟು ಹೋದ್ಲು, ಎದ್ದೇಳು, ಜಾಗೃತನಾಗು.
1: ಇಲ್ಲಮ್ಮ, ನಾನು ನಿದ್ರೆ ಮಾಡ್ತಾ ಇಲ್ಲ, ಸ್ವಲ್ಪ ಯೋಚಿಸುತ್ತಿದ್ದೆ.
0: ಅದೇನು ಅಷ್ಟು ಗಾಢವಾದ ಆಲೋಚನೆಯಲ್ಲಿದ್ದೀಯಾ ಸೋದರ?
1: ಪ್ರದೂಷಿಕ ಬಗ್ಗೆ, ಯಾರವಳು ಮತ್ತೆ ಇಲ್ಲಿಗೆ ಏಕೆ ಬಂದಳು ಅಂತ.
0: ಅಯ್ಯೋ, ಅವಳು ಯಾರೇ ಆಗಿರ್ಲಿ, ಒಂದಂತೂ ನಿಶ್ಚಿತ, ನಾವೀಗ ಅಭಿಯಾನದ ಭಾಗವಾಗಿದ್ದೇವೆ. ಸ್ವಲ್ಪ ಇಲ್ಲೇನಾದ್ರೂ ನಿರ್ಲಕ್ಷ್ಯವಾಯ್ತೋ, ನಮಗೆ ಸಿಗುವುದು ವಿಫಲದ ಹಾದಿ.
1: ನೀನು ಸರಿಯಾಗಿ ಹೇಳ್ತಾ ಇದ್ದೀಯಾ, ಇದು ತುಂಬಾ ಸೂಕ್ಷ್ಮವಾಗಿದೆ. ಇಂಥ ಕೆಲಸಗಳಲ್ಲಿ ತಪ್ಪು ದಾರಿಗೆ ಎಳೆಯುವವರ ಸಂಖ್ಯೆ ಏನೂ ಕಡಿಮೆ ಇಲ್ಲ.
0: ಆದ್ರೆ ಪ್ರದೂಷಿಕ ಮಾತ್ರ ನಮಗೊಂದು ವಿಷಯವನ್ನ ತಿಳಿಸೋದ್ಲು.
1: ಏನದು?
0: ಅವಳು ಅಪಾಯದ ಎಚ್ಚರಿಕೆಯಂತೂ ಕೊಟ್ಟು ಹೋಗಿದ್ದಾಳೆ. ಗಂಟಾ ಘೋಷವಾಗಿ ನಾನು ಮರಳುತ್ತೇನೆ ಎಂದು ಹೇಳಿದ್ದಾಳೆ. ಇದು ನಮ್ಮ ಕೆಲಸ ಅಪೂರ್ಣವಾಗಿದೆ ಅಥವಾ ನಾವು ಮಾಡುವ ಕೆಲಸಗಳು ಇನ್ನೂ ತುಂಬಾ ಇವೆ ಎಂಬುದನ್ನ ಸೂಚಿಸುತ್ತದೆ.
1: ಹಾ, ಇದೇ ವಿಷಯ ನೋಡು, ನಮ್ಮ ಪ್ರತಿಯೊಬ್ಬ ಕೇಳುಗರು, ಪ್ರತಿಯೊಬ್ಬ ಗ್ರಾಮವಾಸಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು.
0: ಸುಜಲ್, ನೀನು ಹೇಳಿದ್ದು ಸರಿ. ಒಳ್ಳೆಯ ಕೆಲಸ ಮಾಡುವ ಹಾದಿಯಲ್ಲಿ ಅನೇಕ ಅಡೆತಡೆಗಳು ಬರುವುದು ಸಹಜ. ಆದರೆ ಇವೆಲ್ಲವುಗಳಿಗೆ ಭಯಪಡದೆ ಯಾರು ತಮ್ಮ ಗುರಿಯತ್ತ ಸಾಗುತ್ತಿರುತ್ತಾರೋ ಅವರೇ ಜಯಶಾಲಿಗಳಾಗುತ್ತಾರೆ, ಯಶಸ್ಸನ್ನ ಸಾಧಿಸುತ್ತಾರೆ.
1: ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸುಜಲ ಸ್ವಚ್ಛ ಗ್ರಾಮವನ್ನಾಗಿ ಮಾಡುವುದು ನಮ್ಮೆಲ್ಲರ ಮುಖ್ಯ ಗುರಿಯಾಗಿದೆ.
0: ಮತ್ತೆ ಪ್ರದೂಷಕ ಬಂದ್ಲು ಎಂದುಕೊಂಡು ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವೀಗಾಗಲೇ ಅನೇಕ ಸಾಧನೆಗಳನ್ನ ಮಾಡಿದ್ದೇವೆ.
1: ಹಾಗಿದ್ರೆ ನಡೀರಿ, ಇಲ್ಲಿನ ಕೆಲವು ಗ್ರಾಮಸ್ಥರ ಮಾತುಗಳನ್ನು ಆಲಿಸೋಣ. ಅವರ ಗ್ರಾಮ ಎಷ್ಟು ಸ್ವಚ್ಛವಾಗಿದೆ, ಯಾವ ಯಾವ ಮನೆಗಳಲ್ಲಿ ನಲ ಸಂಪರ್ಕ ಕೊಡಲಾಗಿದೆ ಎಂಬುದನ್ನು, ಹಾಗೆ ಮನೆ ಮಹಿಳೆಯರು ನೀರಿಗಾಗಿ ಅದೆಷ್ಟು ದೂರ ಸಾಗಬೇಕು ಎಂಬುದರ ಕುರಿತು ಅವರಿಂದ ತಿಳಿದುಕೊಳ್ಳೋಣ.
4: ನನ್ನ ಹೆಸರು ಅಭಿಮಾನ ಕಂಬಳೆ ಅಂತ. ಮೀಟಿಂದ ರಿಟೈರ್ಡ್ ಆದವು. ಫಸ್ಟ್ ಟೈಮ್ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಉಚ್ಕೊಂಡೆಲ್ಲೇ ನುಡಾಯಿಸಿ ಬಂದವ. ಅಲ್ಲಿ ಒಂದ್ 10 ವರ್ಷ ಕೈಲೆ ವಾತಾವರಣ ಬಹಳ ಬಿಕ್ಕಟ್ ಪರಿಸ್ಥಿತಿ, ಹೈಜೀನಿಕ್ ಕೇರಾಕಲ್ಲ, ಸಾಫ್ ಸಫಾಯಿ ಇದ್ದಿಲ್ಲ. ಆನಂತರ ಎಲ್ರಿ ಬಾಬಾ ಊರೊಂದು ಸುಂದರ ಸ್ವಚ್ಛ ಇರ್ಬೇಕು ಅನ್ನೋದು ಒಂದು ಈ ದೇಶ ಬೆಳಗಂದ್ರೆ ಉಚ್ವಾ ಊರ್ನಲ್ಲಿ ಎಲ್ಲಾರ್ದೊಂದು ವಿಚಾರ ಇರ್ಬೇಕಾ. ಆ ಟೈಪ್ದಿಂದ ಅಲ್ಲಿಂದ ನಾವು ಯಾವ ಟೈಮ್ನಾಗ ನರೇಂದ್ರ ಬುದ್ಧಿಜಿ ಕಚಡದ ವ್ಯವಸ್ಥಾ ಎಲ್ಲಾ ಊರ್ನಲ್ಲಿ ಗಾಡಿಗಳು ಕಳ್ಸಿಲ್ಲ ಕರ್ನಾಟಕ ಗೌರ್ಮೆಂಟ್ ಅನ್ರಿ, ಆಲ್ ಇಂಡಿಯಾನಾಗ ಗಾಡಿ ಕಳ್ಸಿದ್ರು. ಆ ಟೈಪ್ನಲ್ಲೂ ಸಾಫ್ ಸಫಾಯಿ ಜನ ಪ್ರಮೋಟ್ ಆಗಿಲ್ಲ. ಬಟ್ ಈಗ ಒಂದ್ 5 ವರ್ಷ ಒಂದ್ 7-8 ವರ್ಷ ಹಿಂದ ಉಜ್ರಾವ್ನಲ್ಲಿ ಆ ಗ್ರಾಮೀಣಾಗೂ ಹಿಂಡಲ್ಗ ಸುಳಗಾವ್ ನಾವು ಪಂಚಕೃಷಿ ಇದ್ರಾಗಿ ಭಾವನೆ ಇರ್ತೇವೆ. ಚುರುಮುರಿ ಬಾಚಿ ಇಲ್ಲಿಂದ ಕಚಡ ನಮ್ದು ಈ ಕಡೆ ಆ ಸೈಡ್ ಚುರುಮುರು ಮುಂದೆ ಹೋಗ್ತಿರ್ತೈತ. ಆ ತಲೆಯಲ್ಲಿ ಉಸಿರಾದಿಂದ ಪೈಲ ಪ್ರದೂಷಣ ಇಟ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ಈಗ ಎಲ್ಲಾ ಪರ ಮನೆ ಮನೆ ಹೋಗ್ಕೇಶು, ನಾವು ಕಚಡ ಕಲೆಕ್ಟ್ ಮಾಡ್ಕೇಶು. ನಾವು ಅಲ್ಲಿದ ವಾತಾವರಣ ಸ್ವಚ್ಛ ಸುಂದರ ಇದು ಊರಾಗಬೇಕನ್ನೋದು ಒಂದು ಗ್ರಾಮ ಪಂಚಾಯತ್ ಸದಸ್ಯ ನಾತೆ ನಾವು ಅಲ್ಲಿಂದ ಠಾಮ್ ಪಣಿ ವಿಚಾರ ಮಾಡಿವ. ಆನಂತಲ್ಲಿ ಈಗ ವಿಚಾರ ಮಾಡ್ಬೇಕಂತಂದ್ರೆ ಈ ಜೆಜಿಎಂದ ಈಗ ನೀರ್ ಸಪ್ಲೈ ಜೆಜಿಎಂದು ನಿಯೋಜನ ಸೆಂಟ್ರಲ್ ಗೌರ್ಮೆಂಟ್ ಆಗಿತ್ತು. ಈಗ ಆ ಜೆಜಿಎಂನಲ್ಲಿ ಮನೆ ಮನೆಯಲ್ಲಿ ನೀರು ಜೋಡಿಸ್ಕೇಸು ಸ್ವಚ್ಛ ನೀರು ಸಪ್ಲೈ ಆಗ್ತಿತ್ತು. ಆನಂತರ ಎಲ್ಲಾರು ಸದಸ್ಯಗಳು ಕೂಡಿಕೆ ಆಯ್ಸ ಈ ಕೆಲಸದ ಇಂಟ್ರೆಸ್ಟ್ ತಗೊಂಡ್ರೆ ಮತ್ತೆ ಚಿತ್ರ ಮುಂದೆ ಡೆವಲಪ್ ಆಗ್ತಿರ್ತೈತ.
5: ನಮಸ್ಕಾರ, ನಾನು ಸುಜಾತ ಅಂತ. ಕಾಕ್ತಿಯಲ್ಲಿ 30 ವರ್ಷಗಳ ಕಾಲ ವಾಸ ಮಾಡುತ್ತಿದ್ದೇನೆ. ನೀರಿಗಾಗಿ ಕಾಕ್ತಿಯಲ್ಲಿ ತುಂಬಾ ಸಮಸ್ಯೆಯನ್ನು ಅನುಭವಿಸಿದ್ದೇವೆ. ನನ್ನ ಮಕ್ಕಳು ಸಣ್ಣ ಇರುವಾಗ, ಅಂದ್ರೆ ಅವರು 8th 9th ಕಲಿಯುವಾಗ, ರೋಡ್ ಹೈವೇ ದಾಟಿ ಬೇರೆ ಗಲ್ಲಿ ಗಲ್ಲಿ ಅಡ್ಡಾಡಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಎಣಿಸಿದ್ರೆ ಈಗ ಕಣ್ಣಲ್ಲಿ ನೀರು ಬರುವಷ್ಟು ದುಃಖ ಇದೆ. ಆದ್ರೆ ಮಕ್ಕಳು 8-8 ಕೊಡ ಸೈಕಲ್ ನಲ್ಲಿ ತರುವುದು, ಅವ್ರ ದಾರಿ ನಾವು ಕಾಯುವುದು, ಅದು ಒಂದು ಕಾಲ. ಕೆಲವೊಮ್ಮೆ ಮಕ್ಕಳು ಎಲ್ಲಾದ್ರೂ ಹೋಗಿದ್ದಾಗ ನಾವೇ ಬೇರೆ ಮನೆಯವರ ಹತ್ರ ಹೋಗಿ ಬಾವಿ ನೀರು ಕೊಡಿ ಅಂತ ಕೇಳುವಾಗ ಅವರ ಮಾತು ಆ ನೀರಿಗೆ ಬಡದಾಡಿದ ಕಾಲ ಹಾಗೆ ಇತ್ತು. ಆದರೂ ನಾವು ಆ ಸಮಸ್ಯೆಯನ್ನು ಎದುರಿಸಿದ್ದೇವೆ. ಆದರೆ ಈಗ ಹರ್ ಘರ್ ಜಲ್ ಯೋಜನಾ, ಇದರಿಂದ ಮನೆ ಮನೆಗೆ 24 ತಾಸು ಸ್ವಚ್ಛ ಕುಡಿಯುವ ನೀರು ಸಿಗ್ತಾ ಇದೆ. ಇದರಿಂದ ನಮಗೆ, ಅಂದರೆ ಮಹಿಳೆಯರಿಗೆ ಅಡಿಗೆ ಮಾಡಲಿಕ್ಕೆ ಅಥವಾ ಬಳಕೆ ಮಾಡಲಿಕ್ಕೆ ಸ್ವಚ್ಛ ನೀರು ಸಿಗ್ತಾ ಇದೆ. ಮುಂಚಿತವಾಗಿ ನಮಗೆ ಅದು ಸ್ವಚ್ಛ ನೀರು ಸಿಗುವುದಿಲ್ಲ, ಈಗ ಸ್ವಚ್ಛ ನೀರು 24 ತಾಸು ನಮಗೆ ಸಿಗುತ್ತಾ ಇದೆ. ಅದರಿಂದ ನಮಗೆ ಏನು ಲಾಭ ಆಗಿದೆ ಅಂದರೆ ಸಮಯ, ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇದೆ, ನಮ್ಮ ಆರೋಗ್ಯವು ಒಳ್ಳೆಯದಾಗಿದೆ. ಯಾಕಂದರೆ ನಾವು ಕಲ್ಮಿಷನ್ ನೀರು ತಗೊಂಡು ನಮಗೆ ವಾಂತಿ ಬರ್ತಿತ್ತು, ಕೆಲವೊಮ್ಮೆ ಜ್ವರ ಬರ್ತಿತ್ತು, ಏನಂದರೆ ವಾಟರ್ ಇನ್ಫೆಕ್ಷನ್ ಅಂತಿದ್ರು ಡಾಕ್ಟ್ರು. ಹಾಗಾಗಿ ನೀರೇ ಒಂದು ದೊಡ್ಡ ಸಮಸ್ಯೆ ಇತ್ತು ಕಾಕ್ತಿಯಲ್ಲಿ. ಆದರೆ ಈಗ ತುಂಬ ನೆಮ್ಮದಿಯಾಗಿ ಇದ್ದೀವಂದರೆ ಈ ನೀರಿನ ಸಮಸ್ಯೆ ಹೋಗ್ಬಿಟ್ಟಿದೆ. ಯಾಕೆ ಅಂದರೆ ಒಳ್ಳೆ ನೀರು ಸಿಗೋದ್ರಿಂದ ಒಳ್ಳೆ ಸಮಯ ಸಿಗ್ತಾ ಇದೆ, ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇದೆ, ಮಹಿಳೆಯರಿಗೆ ಆರೋಗ್ಯ ಚೆನ್ನಾಗಾಗಿದೆ. ಆದ್ರಿಂದ ಈ ಹರ್ ಘರ್ ಜಲ್ ಪ್ರಧಾನ ಮಂತ್ರಿ ಯೋಜನಾದಿಂದ ನಮಗೆ ತುಂಬ ಉಪಕಾರ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನನ್ನ ಮಾತಾಡಲಿಕ್ಕೆ ಎರಡು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ.
0: ಅರೆ ವಾಹ್, ನಮ್ಮ ಪ್ರದೇಶದಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ತುಂಬ ಸ್ವಚ್ಛತೆ ಇದೆ, ನಳಗಳು ಪ್ರತಿ ಮನೆಗೂ ತಲುಪಿವೆ ಎಂಬುದನ್ನು ತಿಳಿದು ಪ್ರತುಷಿಕಾ ತುಂಬಾ ಅಸಮಾಧಾನಗೊಂಡಿರಬಹುದು. ಇದೀಗ ಗ್ರಾಮಸ್ಥರ ಮಾತುಗಳನ್ನು ಕೇಳಿದ ನಂತರವಂತೂ ನಾವು ಶೀಘ್ರದಲ್ಲಿಯೇ ಯಶಸ್ಸನ್ನ ಸಾಧಿಸುತ್ತೇವೆ ಎಂಬುದಂತೂ ಸ್ಪಷ್ಟವಾಗಿದೆ.
1: ಈಗ ನಾವು ನೀರಿನ ರಕ್ಷಣೆ ಮಾಡಿದ್ರೆ ಮುಂದಿನ ಏಳು ತಲೆಮಾರುಗಳು ಸುರಕ್ಷಿತ. ಕೇಳಿ, ನಮ್ಮ ಗ್ರಾಮಸ್ಥರು ಇದನ್ನೇ ಹೇಳ್ತಾ ಇದ್ರು.
0: ಇನ್ನು ಸ್ವಚ್ಛತೆಗಾಗಿಯೂ ಸಹ ಅವರೆಲ್ಲರೂ ಟೊಂಕ ಕಟ್ಟಿ ನಿಂತಿದ್ದಾರೆ, ಒಳ್ಳೆಯ ಹೆಜ್ಜೆಯನ್ನು ತೆಗೆದುಕೊಳ್ಳಲು ಸಂಪೂರ್ಣ ಸಿದ್ಧರಾಗಿದ್ದಾರೆ.
1: ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹಾಗೂ ಇನ್ನಷ್ಟು ಜನರೊಂದಿಗೆ ಪರಿಚಯಿಸಲು ನಾವು ಇದೇ ತರಹ ತಿಂಗಳಲ್ಲಿ ಎರಡು ಬಾರಿ ಬರುತ್ತೇವೆ.
0: ಇದರ ಜೊತೆಗೆ ನಿಮ್ಮ ಕೊಡುಗೆ, ಸಹಕಾರ ಹಾಗೂ ಪಾಲ್ಗೊಳ್ಳುವಿಕೆ ಕೂಡ ಈ ಕಾರ್ಯಕ್ರಮದ ಭಾಗವಾಗಿದೆ.
1: ಮತ್ತೆ ಅದು ಹೇಗೆ ಅನ್ನೋದನ್ನು ತಿಳಿಸು.
0: ನಮ್ಮ ಜ್ಞಾನ ಹಾಗೂ ಬಹುಮಾನದ ವಿಭಾಗದ ಕುರಿತು ಹೇಳುವುದಕ್ಕಿಂತ ಪೂರ್ವದಲ್ಲಿ ಜಲಶಕ್ತಿ ಮಂತ್ರಾಲಯದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಸಚಿವ ಅಶೋಕ್ ಕುಮಾರ್ ಮೀನಾ ಅವರ ಮಾತುಗಳನ್ನು ನಿಮಗೆ ಕೇಳಿಸುತ್ತೇವೆ.
6: ಹಲೋ ಫ್ರೆಂಡ್ಸ್, ಐ ಆಮ್ ಅಶೋಕ್ ಕುಮಾರ್ ಮೀನಾ, ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ರಿಯಲಿ ಫೀಲ್ಸ್ ಗುಡ್ ಟು ಕನೆಕ್ಟ್ ಥ್ರೂ ಅವರ್ ನ್ಯೂ ಕಮ್ಯುನಿಟಿ ರೇಡಿಯೋ ಸಿರೀಜ್ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ. When we say Swachh Sujal Gaon, we mean a village where every home has safe drinking water, good sanitation, and people live with comfort and dignity. In the past few years, through Jal Jeevan Mission and Swachh Bharat Mission Grameen, a lot has changed in rural India. But the real change begins with us, when each one of us takes responsibility and makes clean water and hygiene part of our everyday life. That's what Jan Bhagidari really means. So, I invite all of you, panchayat members, teachers, Asha and Anganwadi workers, and everyone who wishes to see a change in their own village, to tune in, listen to these stories, and take small steps that make a big difference. Together, let's make our villages truly Swachh and Sujal. Thank you and Jai Hind.
0: ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಸಚಿವ ಶ್ರೀ ಅಶೋಕ್ ಕುಮಾರ್ ಮೀನಾ ಅವರ ಸಂದೇಶದ ನಂತರ ನಮ್ಮ ಜ್ಞಾನ ಹಾಗೂ ಬಹುಮಾನದ ವಿಭಾಗದ ಕುರಿತು ಹೇಳುತ್ತೇನೆ ಎಂದು ನಾನು ಮಾತು ಕೊಟ್ಟಿದ್ದೆ ಅಲ್ವಾ, ಅದೀಗ ಪೂರ್ಣಗೊಳಿಸುವೆ. ಪ್ರತಿ ಸಲವೂ ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೊಡುತ್ತೇವೆ, ಅದು ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆಗಳ ಮೂಲಕ. ಇನ್ನು ಮುಂದಿನ ಕಂತಿನಲ್ಲಿ ಸರಿಯಾದ ಉತ್ತರ ನೀಡಿದವರ ಹೆಸರುಗಳನ್ನೂ ಪ್ರಸಾರ ಮಾಡಲಾಗುತ್ತದೆ. ಈ ಸರಣಿ ಕಾರ್ಯಕ್ರಮದ ಕೊನೆಯಲ್ಲಿ ಬಹುಮಾನಗಳನ್ನು ನೀಡಲಾಗುತ್ತದೆ ಮತ್ತು ನಮ್ಮ ರೇಡಿಯೋ ಪ್ರಮಾಣ ಪತ್ರಗಳನ್ನು ಸಹ ನೀಡಲಾಗುತ್ತದೆ.
1: ಆಟದ ನಿಯಮಗಳು ತುಂಬಾ ಸರಳವಾಗಿವೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ, ನೀವು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಸಂಖ್ಯೆ 9019904904.
0: ಹಾಗಿದ್ರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನ ಎಚ್ಚರಿಕೆಯಿಂದ ಆಲಿಸಿ. ಸ್ವಚ್ಛ ಭಾರತ ಮಿಷನ್, ಬಯಲು ಶೌಚ ಮುಕ್ತ ಅಭಿಯಾನ, ಜಲ ಜೀವನ್ ಮಿಷನ್ ಹಾಗೂ ಹರ್ ಘರ್ ಜಲ್ ಅಭಿಯಾನ ಯಾವ ವರ್ಷದಿಂದ ಆರಂಭಗೊಂಡವು? ಇದರ ಜೊತೆಗೆ ಸುಜಲ ಸ್ವಚ್ಛ ಗ್ರಾಮಕ್ಕಾಗಿ ಉತ್ತಮ ಘೋಷಣೆಯನ್ನು ಬರೆದು ಕಳಿಸಬೇಕು. ನೀವು ಕಳಿಸುವ ಘೋಷಣೆಗಳಲ್ಲಿ 3 ಅತ್ಯುತ್ತಮ ಘೋಷಣೆಗಳನ್ನು ಆಯ್ಕೆ ಮಾಡಿ ಬಹುಮಾನ ನೀಡಲಾಗುತ್ತದೆ.
1: ಹಾಗಿದ್ರೆ ಸಿದ್ಧರಾಗಿ ನಿಮ್ಮ ಸೃಜನಶೀಲತೆಯಿಂದ ರಚಿತಗೊಂಡ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ಈ ಶೀರ್ಷಿಕೆಯಡಿಯಲ್ಲಿ ಇಂದು ಮೂಡಿ ಬಂದ ಮೊದಲ ಸಂಚಿಕೆಯಲ್ಲಿ ನೀವು ಈ ಕಾರ್ಯಕ್ರಮದ ಪರಿಚಯವನ್ನು ಕೇಳಿದ್ದೀರಿ.
1: ನಾವು ಶೀಘ್ರದಲ್ಲಿಯೇ ಈ ಕಾರ್ಯಕ್ರಮದ ಎರಡನೇ ಭಾಗದೊಂದಿಗೆ ಬರುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮ ಹಾಗೂ ಇಲ್ಲಿಯವರೆಗೆ ಕಂಡ ಪ್ರಗತಿಯ ಕುರಿತಾಗಿ ಬೆಳಕು ಚೆಲ್ಲುತ್ತೇವೆ.
0: ನಿಮ್ಮ ಪ್ರದೇಶದಲ್ಲಿ

0: ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನ ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿ
1: ಮುಂದಿನ ಸಂಚಿಕೆಯವರೆಗೆ ಕಾಯ್ತಾ ಇರ್ರಿ.
0: ನೀವು ಇಂದಿನ ಸಂಚಿಕೆಯನ್ನು ಆನಂದಿಸಿದ್ದೀರಿ ಅಲ್ವೇ? ನೀವು ಈ ಕಾರ್ಯಕ್ರಮ ಮುಂದುವರೆಯಬೇಕು ಎಂದು ಭಾವಿಸುತ್ತೀರಿ ಅಲ್ವೇ? ಆದ್ರೆ ನಾವು ಸಮಯವನ್ನು ಸಹ ಗೌರವಿಸಬೇಕು. ನೋಡಿ,
1: ಹೋಗ್ತಾ ಹೋಗ್ತಾ ನಿಮಗೆ ಕಿವಿ ಮಾತುಗಳನ್ನು ಹೇಳುತ್ತೇವೆ. ಹಿರಿಯರು, ಮಕ್ಕಳು ಮತ್ತು ಯುವಕರೊಂದಿಗೆ ನಿಮ್ಮ ಕಾಳಜಿ ವಹಿಸಿಕೊಳ್ಳಿ.
0: ಸ್ವಚ್ಛತೆ ಮತ್ತು ಪರಿಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಘನತೆ ಜೀವಂತವಾಗಿರುತ್ತದೆ.
1: ಇದನ್ನು ಸ್ವಚ್ಛ ಸುಜಲ ಗ್ರಾಮ, ಈ ಯೋಜನೆ ಆಳವಾದ ಜ್ಞಾನ ಎಂದು ಅರ್ಥೈಸಿಕೊಳ್ಳಿ.
0: ನಮ್ಮ ಗ್ರಾಮವು ಶುದ್ಧ ಹಾಗೂ ಸ್ವಚ್ಛವಾಗಿ ಉಳಿಯುತ್ತದೆ,
1: ಆಗ ಪ್ರಗತಿಯ ನಗು ಅರಳುತ್ತದೆ.
0: ಸಮಯ ಹೇಗೆ ಕಳಿತು ಅನ್ನೋದೇ ನಿಮ್ಗೆ ತಿಳಿಲಿಲ್ಲ ಅಲ್ವೇ?
1: ಈ ಕಾರ್ಯಕ್ರಮದ ವಿಷಯವೇ ಹಾಗಿದೆ ಅಲ್ವಾ ಸ್ವಚಿಕಾ?
0: ನಮಗೆ ಮುಂದುವರಿಯಲು ಹಲವಾರು ಆಸೆಗಳಿದ್ದರೂ ಸಹ ನೋ ಪ್ರಾಬ್ಲಮ್.
1: ಸಮಯದ ಮಿತಿಯನ್ನು ನಾವು ಗೌರವಿಸಲೇಬೇಕು. ಈ ವಾರದ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸೋಣ. ಮತ್ತೊಂದು ಭರವಸೆಯೊಂದಿಗೆ
0: ಅಲ್ಲಿಯವರೆಗೆ ನಮ್ಮ ನೆನಪಿರಲಿ. ಮತ್ತೆ ಮುಂದಿನ ವಾರದ ಸಂಚಿಕೆಯಲ್ಲಿ ಬರುತ್ತೇವೆ. ನಾನು ಸ್ವಚಿಕಾ
1: ಮತ್ತು ನಾನು ಸುಜಲ್ ಕುಮಾರ್.
0: ನಿಮ್ಮೆಲ್ಲರಿಗೂ
1: ನಮಸ್ಕಾರ.
0: ಘೋಷಣೆಯನ್ನು ಒಮ್ಮೆ ಪಠಿಸುವುದರೊಂದಿಗೆ ಮತ್ತೊಂದು ಮೈಲಿಗಲ್ಲನ್ನು ಭಾರತ ಸೃಷ್ಟಿಸಿದಂತಾಗುತ್ತದೆ.
1: ಪರಿಸರ ಶುದ್ಧವಾಗಿದ್ದರೆ ಹಾಗೂ ಪ್ರತಿ ಮನೆಯಲ್ಲಿ ನೀರಿದ್ದರೆ ಸ್ವಚ್ಛ ಸುಜಲ ಗ್ರಾಮ ಈ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ.
0: ನಾವು ಹೊರಡುವ ಮೊದಲು ಇಂದಿನ ಸಂದೇಶವೇನೆಂದರೆ, ಸ್ವಚ್ಛ ಬೀದಿಗಳು, ಪ್ರತಿ ಮನೆಗೆ ನೀರು ನಳ, ಕಸ ಚೆಲ್ಲಬೇಡಿ, ಗ್ರಾಮವನ್ನು ಆಹ್ಲಾದವಾಗಿಡಿ, ನೀರು ನಮ್ಮ ಜೀವ, ಅದನ್ನು ಪ್ರತಿ ಬಾರಿ ಉಳಿಸಿ. ಬನ್ನಿ ಮಿತ್ರರೇ, ಸ್ವಚ್ಛ ಸುಜಲ ಗ್ರಾಮ ಮಾಡೋಣ. ಇದುವರೆಗೂ ಪ್ರಸಾರವಾಯಿತು ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಪರಿಚಯದ ಮೊದಲ ಸಂಚಿಕೆ. ಈ ಕಿರುನಾಟಕದಲ್ಲಿ ಸುಜಲ್ ಕುಮಾರ್ ಪಾತ್ರದಲ್ಲಿ ಮಂಜುನಾಥ್ ಪೈ, ಸ್ವಚಿಕಾ ಪಾತ್ರಧಾರಿ ನಾನು ಅನುಪಮ, ಪ್ರದೂಷಿಕಾ ಪಾತ್ರದಲ್ಲಿ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮತ್ತು ಎನ್ಎಸ್ಎಸ್ ವಾಲಂಟಿಯರ್ ಸೌಮ್ಯ ನಿರಂಜನ್ ಗೌಡರ್, ಸಹಕಾರ ನಿಲಯ ನಿರ್ದೇಶಕ ಡಾಕ್ಟರ್ ಸುನಿಲ್ ಜಲಾಲ್ಪುರೆ, ನಿಲಯ ನಿರ್ವಾಹಕ ವೀರೇಶ್ ಕುಮಾರ್ ನಂದಗಾಂವ್, ಕಾರ್ಯಕ್ರಮ ಸಂಯೋಜಕರಾದ ಮಂಜುನಾಥ್ ಬಿಎನ್ ಮತ್ತು ಕಾರ್ಯಕ್ರಮ ನಿರ್ವಾಹಕಿ ಮನೀಷಾ ಪಿಎಸ್. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಆಲ್ರೈಟ್, ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಅದೇನು ಧ್ವನಿ? ಇದು 9.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಬಂದಿದೆ ವಾರದ ಕೊನೆ ದಿನ, ಶುಭ ಶನಿವಾರದ ಸ್ಪೆಷಲ್ ಆಗಸ್ಟ್, ಅಂದರೆ ವರ್ಷದ 8ನೇ ತಿಂಗಳಿನ 29ನೇ ದಿನ. ಸ್ನೇಹಿತರೆ, ಇದು ಶುಭ ಶನಿವಾರದ ಸ್ಪೆಷಲ್ ಇವತ್ತಿನ ಕಾರ್ಯಕ್ರಮ ನನ್ನ ಕಡೆಯಿಂದ. ಈ ಕಾರ್ಯಕ್ರಮದ ಸ್ಪೆಷಾಲಿಟಿ, ಕನ್ನಡ ಚಿತ್ರರಂಗದ ಡಾನ್ಸ್ ಗೀತೆಗಳನ್ನು ಪ್ರಸಾರ ಮಾಡುತ್ತೇನೆ ನಾನು. ಕೇಳ್ತಾ ಎಂಜಾಯ್ ಮಾಡಿ. ಇದು ಕಾರ್ಯಕ್ರಮದ ಮೊದಲನೇ ಗೀತೆ, ಕರ್ನಾಟಕದ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರ ಜಾಕಿ ಚಿತ್ರದ ಗೀತೆ ಜಾಕಿ ಜಾಕಿ ಜಾಕಿ. ಏ, ಹಿಂಗಿಲ್ಲ ಅದು, ಜಾಕಿ ಜಾಕಿ ಜಾಕಿ ಜಾಕಿ ಜಾಕಿ ಜಾಕಿ ಜಾಕಿ ಜಾಕಿ, ಹಿಂಗೈತ್ ನೋಡ್ರಪ್ಪ. ಸೊ ಪವರ್ಫುಲ್ ಸ್ಟಾರ್ಟ್ ವಿತ್ ದ ಪವರ್ ಸ್ಟಾರ್ ಸಾಂಗ್. ಸ್ನೇಹಿತರೆ, ವಾರದ ಕೊನೆ ದಿನ, ಶುಭ ಶನಿವಾರ, ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ, ಅದನ್ನು ಕೇಳಿ ನೀವು ಎಂಜಾಯ್ ಮಾಡಿ. ಬರ್ತಾ ಇದೆ ಮೊದಲನೇ ಗೀತೆ, ಕೇಳಿ ಮಜಾ ಮಾಡಿ.

0: బయట టీ కొర్రప్ప.
1: పవర్ఫుల్ స్టార్ట్ విత్ పవర్ స్టార్ స్నేహితరె, పవర్ స్టార్ పునీత్ రాజ్కుమార్ ಅವರ ಗೀತೆಯನ್ನ ಕೇಳಿದ್ರೆ ಎಂಜಾಯ್ ಮಾಡಿದ್ರೆ ಮಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಡಾನ್ಸ್ ಗೀತೆಗಳು ಆಫ್ ನಮ್ಮ ಪ್ರೀತಿಯ ಕನ್ನಡ ಚಿತ್ರರಂಗ. ಕಾರ್ಯಕ್ರಮದಲ್ಲಿ ಎಲ್ಲರೂ ಏನೇನು ಹೇಳ್ತಾರೆ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ, ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ರಾಜಶ್ರೀ ಅವರು, ಚಂದ್ರಕಾಂತ್ ಭಟ್ಗಾವಿ ಅವರು, ಎಲ್ಲರಿಗೂ ಇವತ್ತಿನ ನನ್ನ ಬಗ್ಗೆ ನಾಟಕ ಏನ್ರಿ ಚಲೋ ಐತ್ರಿ. ಎಲ್ಲರಿಗೂ ಇವತ್ತು ನಿನ್ನೀರಿ ಬಗ್ಗೆ ನಾ ಹಾ ಹಾ ಹಾ ಹಾ ಚಂದ್ರಕಾಂತ್ ಬಡ್ಗಾವಿ ಅವರು ತಿಳಿಸ್ತಾ ಇದ್ದಾರೆ ಜಲಶಕ್ತಿಯ ಆ ಒಂದು ನಾಟಕದ ಬಗ್ಗೆ. ಆಲ್ ರೈಟ್, ನೀವು ಕೇಳಿದ್ರ ಅದಕ್ಕೆ ಧನ್ಯವಾದ ಚಂದ್ರಕಾಂತ್ ಬಡ್ಗಾವಿ ಅವರೇ. ರಾರಾರಕಮ್ಮ ಗೀತೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ, ಅಂದರೆ ಮುಂದೆ ಹೋಗ್ತಾ ಇದೆ. ಪೂಜಾ ಅವರು ತಿಳಿಸ್ತಾ ಇದ್ದಾರೆ, ಮಂಜುನಾಥ್ ಸರ್ ಸೂಪರ್ ಆದ ಗೀತೆಯೊಂದಿಗೆ ಪ್ರಾರಂಭ ಮಾಡಿದಿರಾ ಈ ಗೀತೆ. ಈ ಕಾರ್ಯಕ್ರಮ ಭಾಳ ದಿನ ಆಯ್ತು ನೋಡ್ರಿ, ಡಾನ್ಸ್ ಗೀತೆಗಳ ಕಾರ್ಯಕ್ರಮ ಮಾಡ್ತೇನೆ ತಗೋರಿಯಪ್ಪ ಮಾಡ್ತೇನೆ. ಸೊ ಸ್ನೇಹಿತರೆ, ವಾರದ ಕೊನೆ ದಿನ ಸ್ಪೆಷಲ್, ವರ್ಷದ 8ನೇ ತಿಂಗಳು, ತಿಂಗಳಿನ 29ನೇ ದಿನ. ಆಹಾ, 8 ತಿಂಗಳು ಹೋಯಿತು, 9ನೇ ತಿಂಗಳಿಗೆ ಪಾದಾರ್ಪಣೆ. ಗಣಪ ಬರ್ತಾನೆ, ಗಣಪ ಹೋಗ್ತಾನೆ, ದೀಪಾವಳಿ ಬರುತ್ತೆ, ದೀಪಾವಳಿ ಹೋಗುತ್ತೆ. 31ನೇ ಡಿಸೆಂಬರ್ ಬಂದ ಕೂಡಲೇ ತಲೆ ಮೇಲೆ ಕೈ ಇಟ್ಟು ವಿಚಾರ ಮಾಡ್ತೇವ್ರಿ, ಅಪ್ಪೋ ಅಪ್ಪೋ ಎಲ್ಲಿ ಹೋಯಿತು ವರ್ಷದ ಇಷ್ಟು ದಿನ, ಸಮಯ ಎಷ್ಟು ಜಲ್ದಿ ಹೋಗ್ತಾ ಇದೆ ಅನ್ನೋ ಆ ವಿಚಾರ ಆ ಡಿಸೆಂಬರ್ 31ನೇ ತಾರೀಕು ಬರುತ್ತೆ. ಸ್ನೇಹಿತರೆ, ಮತ್ತೊಂದು ವರ್ಷ ಬರುತ್ತೆ, ಮತ್ತೆ ಹ್ಯಾಪಿ ನ್ಯೂ ಇಯರ್ ಅಂತೀರಾ, ಮತ್ತೆ 3-4 ತಿಂಗಳು ಹೋಗುತ್ತೆ, ಮತ್ತೆ ಅದೇ ವಿಚಾರ ಎಷ್ಟು ಲೌಕರ ದಿನ ಹೋಗಾಕತ್ತದ. ಇದರಲ್ಲಿ ಆತ್ಮೀಯರೇ, ನಾನು ಅಷ್ಟೇ ಹೇಳೋದು, ನೀವು ನಿಮ್ಮ ನಿರ್ಧಾರಗಳು, ನಾವು ಎಲ್ಲರೂ ಹೋಗ್ತೇವೆ, ಸಮಯನೂ ಹೋಗುತ್ತೆ, ಆದರೆ ಆ ತಗೊಂಡಿರೋ ನಿರ್ಧಾರದ ಮೇಲೆ ಜಲ್ದಿ ಕೆಲಸ ಮಾಡಿ. ನಿರ್ಧಾರ ಮಾನಸಿಕವಾಗಿ ತಗೊಂಡು ದೈಹಿಕವಾಗಿ ಅದರ ಪ್ರತಿ ಒಂದು ಹೆಜ್ಜೆ ಇವತ್ತಿನ ದಿನ ಇಡಿ. ನಾನು ನಿಮಗೆ ಹಿಂಗೆ ಹೇಳ್ತಾ ಇಲ್ಲ, ಹೋಗಿ ಒಮ್ಮೆ ಎವರೆಸ್ಟ್ ಹತ್ತಿ ಅಂತ, ಆದರೆ ಎವರೆಸ್ಟ್ ಹತ್ತುವವರ ಬಗ್ಗೆ ಪುಸ್ತಕ

ಬೇಕನ್ನು ಓದಬಹುದು. ಕೆಲವು 15 ನಿಮಿಷಗಳ ಕಾರ್ಯಗಳನ್ನು ತಾವು ತಮ್ಮ ಜೀವನದಲ್ಲಿ ಮಾಡಬಹುದು. 5 ನಿಮಿಷ ಪ್ರಾಣಾಯಾಮ, 5 ನಿಮಿಷ ಧ್ಯಾನ, 5 ನಿಮಿಷ ಜಪ, 5 ನಿಮಿಷ ವ್ಯಾಯಾಮ. 20 ಆತಲ್ರಿ? ಹಾಂ, ಇರಲಿ ಇರಲಿ ಇರಲಿ, ನನ್ನ ಲೆಕ್ಕಾಚಾರ ಸ್ವಲ್ಪ ವೀಕ್ ಅಣ್ಣ, ಇರಲಿ ಅಣ್ಣ. ದಿನಕ್ಕೆ ಒಂದು 20 ನಿಮಿಷ ಇದನ್ನು ನೀವು ಮಾಡಿ, ತಮ್ಮ ನಿರ್ಧಾರಗಳು, ತಮ್ಮ ಒಂದು ಏನು ಗುರಿ ಇದೆ ಅದಕ್ಕೆ ಇದು ಒಂದು ಉತ್ತಮವಾದ ಸಹಾಯ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ದೇವೆ, ನಮ್ಮ ಸಮಯವನ್ನು ಅನ್ಡಿವೈಡೆಡ್ಲಿ ಫೋಕಸ್ ಮಾಡಿ ಮೊಬೈಲ್ನಾಗತ್ತಿ ಕ್ಯಾಡ್ ಕೂತ್ಕೊಂಡಿರ್ತೇವೆ ರೀ. ಇಲ್ಲ ಒಮ್ಮೆ ಹಿಂಗೆ ಕೇಳಕತ್ತೀನಿ ನಾನು ಸ್ನೇಹಿತರೆ, ಅದಕ್ಕೆ ಹೇಳೋದು 5 ನಿಮಿಷ ಪ್ರಾಣಾಯಾಮ, 5 ನಿಮಿಷ ಧ್ಯಾನ, 5 ನಿಮಿಷ ಏನೈತ್ರಿ ನಾಮಜಪ, 5 ನಿಮಿಷ ವ್ಯಾಯಾಮ. ಇಷ್ಟು ಮಾಡಿರಿ, ನಿಮಗೆ ಸಿಗುತ್ತೆ ನಿಮ್ಮ ನಿರ್ಧಾರಗಳು ಅಥವಾ ನಿಮ್ಮ ಗುರಿಗೆ ಒಂದು ಉತ್ತಮವಾದ ಪುಷ್. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ವಾರದ ಕೊನೆ ದಿನ, ಶುಭ ಶನಿವಾರದ ಸ್ಪೆಷಲ್. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹಾಡನ್ನು ಕೇಳಿ ಮಜಾ ಮಾಡಿ, ರಕ್ಕಮ್ಮ ಬರ್ತಾ ಇದ್ದಾಳೆ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಆದ ಗೀತೆಗಳು ಡಾನ್ಸ್ ಗೀತೆಗಳಲ್ಲಿ ಇನ್ನೊಂದು ಬಂತು. ರಿಯಲ್ ಸರ್ ಉಪೇಂದ್ರ ಸರ್ ಅವರ ಅಭಿನಯಿಸಿರುವ ಉಪೇಂದ್ರ ಚಿತ್ರದ ಮಸ್ತು ಮಸ್ತು ಹುಡುಗಿ ಬಂದ್ಲು ಹಾರಿ ಹಾರಿರು. ವಾತಾವರಣ ಬಹಳ ಡಮ್ಮ ಆಗಿದೆ ಏರೋ. ಎಸ್, ವಾತಾವರಣ ತುಂಬಾನೇ ಮಬ್ಬಾಗಿದೆ. ಇಂಥ ವಾತಾವರಣದಲ್ಲಿ ಬಾಡಿಯನ್ನು ಇಂಜಿನ್ಯಾಗ ಗಂಜ್ ಹತ್ತದ್ರಿ ಸ್ನೇಹಿತರೆ. ಎಸ್, ಸ್ವಲ್ಪ ಡೌನ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಬಾಡಿಯನ್ನು ಗರಂ ಇಟ್ಕೊಳ್ಳಿ, ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ಧ್ಯಾನ, ಸ್ವಲ್ಪ ಪ್ರಾಣಾಯಾಮ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದರ ಲಾಭ. ಆತ್ಮೀಯ ಸ್ನೇಹಿತರೆ, ಮುಂದೆ ಹೋಗೋಣ. ಬರ್ತಾ ಇದೆ ಎಲ್ಲೋ ಜೋಗಪ್ಪ ನಿನ್ ಅರಮನೆ. ಸುಮಧುರವಾದ ಗೀತೆ, ಅಲ್ಲಲ್ಲಲ್ಲ ಡಾನ್ಸ್ ಮಾಡುವಂತಹ ಗೀತೆ. ವಿಜಯಲಕ್ಷ್ಮಿ ಅವರು ಕರೆ ಮಾಡಿ ಆಶೀರ್ವಾದವನ್ನು ಕೊಟ್ಟರು ನನಗೆ. ನಿನ್ನೆ ಇತ್ತು ರಕ್ಷಾ ಬಂಧನ, ನಿಮಗೆ ಒಳ್ಳೇದಾಗಲಿ ಮಂಜುನಾಥ್ ಅವರೇ ಅಂತ ಹೇಳಿ. ಜೀವನದಲ್ಲಿ ಏನಾದರೂ ಅಹಂ ಮಾಡಬೇಕು ಅಂತ ನನಗೆ ಒಂದು ಅವಕಾಶ ಬಂದರೆ ನನ್ನ ಜೀವನದಲ್ಲಿ ನನ್ನ ಕಡೆ ಬಹಳ ರೊಕ್ಕ ಅದು ಬೇಡದೆ ಬಹಳಷ್ಟು ಆಶೀರ್ವಾದ ಇದೆ ಅನ್ನೋ ಒಂದು ಗಮಂಡ ಅಹಂ ಮಾಡ್ಬೋದ್ರಿ ನಾನು. ಏಕೆಂದರೆ ನನ್ನ ವೇಣುದುನಿಯ ಕುಟುಂಬದ ಎಲ್ಲ ಹಿರಿಯರು ಪ್ರೀತಿಯಿಂದ ಆಶೀರ್ವಾದ ಕೊಡ್ತಾರೆ. ನಾನಿನ್ನೂ ಭೇಟಿಯಾಗಿಲ್ಲ ಯಾರಿಗೂ, ಆದರೆ ಅವರು ನನಗೆ ಭೇಟಿಯಾಗಿಲ್ಲ. ಜಸ್ಟ್ ಧ್ವನಿ ಮುಖಾಂತರ, ವೇಣುದುನಿ ಮುಖಾಂತರ ಅವರು ಕೊಡೋ ಪ್ರೀತಿ ಆಶೀರ್ವಾದಕ್ಕೆ ನನ್ನ ಕಡೆ ಇಲ್ಲ ಶಬ್ದ. ಕಾರ್ಯಕ್ರಮದ ಮುಂದಿನ ಹಾಡು ಎಲ್ಲೋ ಜಗಪ್ಪ ನಿನ್ನ ಅರಮನೆ. ತದನಂತರ ಮಸ್ತ್ ಮಲೈಕಾ ಬರ್ತಾ ಇದ್ದಾಳೆ. ಅದಾದ ತಕ್ಷಣ ಕಣ್ಣಲ್ಲೂ ನಿನ್ನೆ, ಅದಾದ ತಕ್ಷಣ ಸಲಗ ಚಿತ್ರದ್ದು ಈ ಹಾಡು. ಆತ್ಮೀಯರೇ, ತಿಮಿಂಗ ಮಿನಿಂಗ ತಿಶ್ಯ, ಈ ಹಾಡು ಸಲಗ ಚಿತ್ರದ ಮ್ಯೂಸಿಕ್ ಬಿಡುಗಡೆ. ಅಲ್ಲಿ ನಮ್ಮ ಅಪ್ಪು ಸರ್ ಅವರ ಆ ಒಂದು ಮಾತು, ಅವರು ಎಷ್ಟು ಚೆನ್ನಾಗಿ ನಮ್ಮ ಕನ್ನಡ ಸಿನಿಮಾನ ಭಾಳ ಪ್ರೀತಿಯಿಂದ ಪ್ರೀತಿಸ್ತಾ ಇದ್ರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಆ ಒಂದು ಬಿಡುಗಡೆ ಸಮಾರಂಭದಲ್ಲಿ ಈ ಹಾಡನ್ನು ಅವರು ಹಾಡಿ ಅವರಿಗೆ ಅಪ್ರಿಷಿಯೇಟ್ ಕೂಡ ಮಾಡಿದರು. ತಿಮಿಂಗ ಮಿಮಿಂಗ ಇದು ಕಣ್ಣು ಮುಂದೆನೇ ಬರ್ತಾ ಇದೆ. ಅವರು ಹಾಕಿರೋ ಬ್ಲ್ಯಾಕ್ ಕಲರ್ ಟೀ ಶರ್ಟು, ಫುಲ್ ಹ್ಯಾಂಡು, ಆ್ಯಂಡ್ ಅವರು ಆಫ್ಕೋರ್ಸ್ ನಗುಮುಖ ಇರಲಿ. ಸೊ ತಿಮಿಂಗ ಮಿಮಿಂಗ ಟಿಶ್ಯ ಅನ್ನೋ ಹಾಡು ಸಲಗ ಚಿತ್ರದ್ದು. ಅದ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಚಿತ್ರದ್ದು ಪುಷ್ಪವತಿ. ಎಷ್ಟು ಜನ ಬರತ್ತಾರೆ ನೋಡ್ರಿ, ಮಲೈಕಾ ಬರಾಕತ್ತಾಳ, ಪುಷ್ಪವತಿ ಬರಾಕತ್ತಾಳ. ಸೊ ನೀವೆಲ್ಲರೂ ಏನು ದುನಿಯಾ, ಈ ವಾರದ ಕೊನೆ ದಿನ, ಶುಭ ಶನಿವಾರದ ಸ್ಪೆಷಲ್ ಇದು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಉತ್ತಮ ಗೀತೆಗಳ ಲೈನಪ್ ಇದೆ, ಹೀಗೆ ಕೇಳಿದ್ರಲ್ಲ ಬನ್ನಿ, ಎಲ್ಲೋ ಜಗಪ್ಪ ನಿನ್ನ ಅರಮನೆ ಕೇಳಿ ಮಜಾ ಮಾಡಿ.

ಬರ್ತಾ ಇದ್ದಾಳೆ ಮಸ್ತ್ ಮಲೈಕ. ಕಾರ್ಯಕ್ರಮದ ಮುಂದಿನ ಹಾಡು ಆತ್ಮೀಯ ಸ್ನೇಹಿತರೆ ಮಾರ್ಕ್ ಚಿತ್ರದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಅಭಿನಯಿಸಿರುವ ಚಿತ್ರ ಮಾರ್ಕ್. ಇದ್ರಾಗಿಂದ ಒಂದು ಹಾಡು ವಿಚ್ ಇಸ್ ಮಸ್ತ್ ಮಲೈಕ ಕೇಳಿ ಮಜಾ ಮಾಡಿ.

0: ಕಾರ್ಯಕ್ರಮದ ಮುಂದಿನ ಹಾಡು ಗುರುಕಿರಣ್ ಅವರ ಧ್ವನಿಯಲ್ಲಿ ಪಲ್ಲಕ್ಕಿ ಚಿತ್ರದ್ದು ಬರ್ತಾ ಇದೆ. ಕಣ್ಣಲ್ಲೂ ನೀನೆ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ವಾರದ ಕೊನೆ ದಿನ, ಶುಭ ಶನಿವಾರ, 8ನೇ ತಿಂಗಳು ವರ್ಷದ್ದು, ವಿಚ್ ಇಸ್ 29 ಆಗಸ್ಟ್ 2026. ನಿಮ್ಮೊಂದಿಗೆ ನಾವು, ಶುಭ ಶನಿವಾರ, ಡಾನ್ಸ್ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಪೂಜಾ ಅವರು ಮೆಸೇಜ್ ಮಾಡಿದರು, ಪವಿತ್ರ ಅವರು ಮೆಸೇಜ್ ಮಾಡಿದ್ದಾರೆ, ಶುಭೋದಯ ಮಂಜುನಾಥ್ ಅವರೇ, ನೀವು ಹೇಳಿದ್ದು ಸತ್ಯ. ಆ ದಿನದ 20 ನಿಮಿಷ ನಾವು ತೆಗಿಬೇಕು. ನಾನು 2-3 ದಿನ ಫಾಲೋ ಮಾಡ್ತಾನೆ, ಬಿಟ್ಟು ಬಿಡ್ತೇನೆ. ಏನು ನನ್ನ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ. ನೋಡಿ ಮೇಡಮ್, ನೋಡಿ ನಾನು ಹೇಳುವುದು, ನೀವು ಮಾಡೋ ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ, ಆಧ್ಯಾತ್ಮ ಕಾರ್ಯಗಳು ಅಥವಾ ದೈಹಿಕ ಚಟುವಟಿಕೆಗಳು ವಿತ್ ರೆಸ್ಪೆಕ್ಟ್ ಟು ಎಕ್ಸಸೈಸ್, ಏನೇ ಇರಲಿ, ಇವತ್ತಿನ ದಿನಕ್ಕೆ ಸೀಮಿತವಾಗಿ ಅಷ್ಟೇ ಮಾಡಿ. ಇವತ್ತಿನ ದಿನ 29ನೇ ಆಗಸ್ಟು, ಇವತ್ತಿನ ದಿನಕ್ಕೆ ನೀವು ಅಷ್ಟೇ ಸೀಮಿತವಾಗಿ ಮಾಡಿದರೆ ಮುಗಿದು ಹೋಯಿತು ಕತಿ. ಎಸ್, ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಟುಡೇಸ್ ಡೇ ಇಟ್ಸೆಲ್ಫ್. ಪ್ರಾಬ್ಲಮ್ ಎಲ್ಲೇ ಆಗುತ್ತೆ? ಇವತ್ತು ನಾನು ವ್ಯಾಯಾಮ ಮಾಡಿದೆ, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದೆ, ಒಟ್ಟಾರೆ ಏನಾದರೂ ಒಂದು ಮಾಡಿದೆ ಅಂದರೆ ಇನ್ನು ಇಡೀ ವರ್ಷ, ಇಡೀ ಟೈಮ್ ಇದನ್ನ ಮಾಡ್ತೇನೆ ಅಂತ ತಿಳ್ಕೊತೇವೆ. ಡೋಂಟ್ ಡೂ ದ್ಯಾಟ್, ಟ್ರೈ ಮಾಡಿ ನೋಡಿ, ಇದು ವರ್ಕ್ ಆಗುತ್ತೆ. ಇದು ಸೈಕಲಾಜಿಕಲಿ ಒಂದು ಟ್ರಿಕ್ ಇದೆ. ಒಂದು ಒಳ್ಳೆ ಪುಸ್ತಕ ಇತ್ತು, ದ ಪವರ್ ಆಫ್ ಹ್ಯಾಬಿಟ್, ಅದರಲ್ಲಿ ನೋಡಿದೆ ನಾನು, ಚಾರ್ಲ್ಸ್ ಡುಹಿಗ್ ಅವರ ಒಂದು ಪುಸ್ತಕ, ಅದರಲ್ಲಿ ಇತ್ತು ಈ ಒಂದು ಇದು. ಆ್ಯಂಡ್ ವೈಯಕ್ತಿಕವಾಗಿ ನಾನು ಚಿತ್ರಮಂದಿರ ಕಾರ್ಯಕ್ರಮ ಇದ್ದಾಗ ನಿಮಗೆಲ್ಲರಿಗೂ ಅದೇ ಹೇಳ್ತಾನಲ್ಲ, ಇವತ್ತಿನ ದಿನಕ್ಕೆ ಸೀಮಿತವಾಗಿ ನಾಳಿದ್ದು ನಾಳೆ. ಎಸ್, ಹಂಗಿರಬೇಕು ಕತಿ. ಆಯಿತಾ ಅಕ್ಷತ ಅವರೇ, ಐ ಹೋಪ್ ಯು ವಿಲ್ ಟೇಕ್ ಕೇರ್. ಗುಡ್ ಮಾರ್ನಿಂಗ್. ಹಾಪ್ಶಿ ಫಿಲ್ಮ್ ಪ್ರೀತ್ಸೋ ತಪ್ಪ ರಾಜ, ಥ್ಯಾಂಕ್ ಯು ಸೋ ಮಚ್. ಸುಧಾ ಅವರೇ, ವೀರಭದ್ರನಗರದ ಸುಧಾ ಅವರೇ, ಇವತ್ತಿನ ಕಾರ್ಯಕ್ರಮದ ಗೀತೆಗಳು ನನ್ನ ಕಡೆಯಿಂದ ಸೋ ಲೋಡ್ ಆಗಿದೆ. ಇವತ್ತು ರಿಕ್ವೆಸ್ಟ್ ಇಲ್ಲ ರೀ, ಆದರೆ ನೀವು ರಕ್ಷಾಬಂಧನಿಗೆ ಹೇಳಿರುವ ಆ ಒಂದು ಶುಭಾಶಯಗಳಿಗೆ ಧನ್ಯವಾದ. ನಿಮಗೆ ದೇವರು ಒಳ್ಳೇದು ಮಾಡಲಿ, ದೇವಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ನನ್ನ ಅಕ್ಕಂದಿರು ತಂಗಿಯರು ಆಫ್ ವೇಣುಧ್ವನಿಯವರು. ಸೋ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡು ಪಲ್ಲಕ್ಕಿ ಚಿತ್ರದ್ದು ಕಣ್ಣಲ್ಲು ನೀನೇನೆ. ಮತ್ತು ಯಾರು ಮೆಸೇಜ್ ಮಾಡಿದ್ದಾರೆ, ಹಾಯ್ ಸರ್ ನಾನು ಪೂಜಾ, ನಾನು ಅದನ್ನೇ ಟ್ರೈ ಮಾಡ್ತೇನೆ, ಫೋಕಸ್ ಆನ್ ಟುಡೇಸ್ ಡೇ. ಎಸ್, ಇಷ್ಟ ಇವತ್ತಿನ ದಿನಕ್ಕೆ ಒಂದು 15 ನಿಮಿಷ, 15 ಅಲ್ಲ 20 ಅಲ್ರಿ. ಹಾ, ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳೋಣ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಹಾಡು ಬರುತ್ತೆ, ಅದರಿಗಿಂತ ಮುಂಚೆ ಜಾಹೀರಾತು.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

ಕಾರ್ಯಕ್ರಮದ ಮುಂದಿನ ಹಾಡು ಸಲಗ ಚಿತ್ರದ್ದು. ಈ ಗೀತೆಯೊಂದಿಗೆ ನೆನಪು ನನ್ನ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರದು. ಈ ಒಂದು ಚಿತ್ರದ ಮ್ಯೂಸಿಕ್ ಬಿಡುಗಡೆ ಸಂದರ್ಭದಲ್ಲಿ ಅವರ ಒಂದು ಸ್ಟೇಜ್ನಲ್ಲಿ ಬಂದು ಈ ಹಾಡಿಗೆ ಅಪ್ರಿಷಿಯೇಟ್ ಮಾಡಿದ್ದು ಆ ಗಾಯಕಿ ಎಲ್ಲ ಗಾಯಕಿ ಯಾರಿದ್ರಲ್ಲ, ಗಿರಿಜಾ ಸಿದ್ಧಿ, ಗೀತಾ ಸಿದ್ಧಿ, ಚನ್ನಕೇಶ್ವರ ಆ್ಯಂಡ್ ಚರಣ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡಿರುವ ಆ ಒಂದು ದೃಶ್ಯ ಕಣ್ಮುಂದೆನೇ ಬರುತ್ತೆ. ಈ ಹಾಡಿಗಿಂತ ಜಾಸ್ತಿ ಅಪ್ಪು ಸರ್ ಅವ್ರದ್ದೇ ನೆನಪು. ಹಿಂಗೈತೆ ನೋಡ್ರಿ ನನ್ನ ಜೀವನ, ಏನು ಮಾಡೋದು. ಸೊ ಸ್ನೇಹಿತರೆ, ಅಪ್ಪು ಸರ್ ನಮ್ಮೊಂದಿಗೆ ಇಲ್ಲ ಅದು ನನಗೆ ಗೊತ್ತು. ಆದರೆ ಅವರ ಒಂದು ತೋರಿಸಿ ಕೊಟ್ಟಿರುವ ಮಾರ್ಗದ ಮೇಲೆ ಯಾವುದಾದ್ರೂ ಒಂದು ಒಳ್ಳೆಯ ಗುಣವನ್ನು ನಮ್ಮಲ್ಲಿ ತಗೊಳ್ಳೋಣ. ಸಿಂಪಲಾದ ಒಂದು ಗುಣ, ಅವರ ನಗುಮುಖ, ನಗುವಿನ ಒಡೆಯ. ಹೂ ಇಸ್ ನನ್ ಅದರ್ ದ್ಯಾನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವ್ರ ಕಡೆಯಿಂದ ನಾವು ಅದನ್ನು ಕಲಿತುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಅನ್ನೋ ವಿಡಿಯೋಗಳನ್ನು ನೋಡ್ತೇವೆ. ಈ ಇಫೆಕ್ಟ್ಸ್ ಹಾಕಿರೋ ನಗು ಬರ್ತಿರೋ ವಿಡಿಯೋಗಳನ್ನು ನೋಡ್ತೇವೆ. ನಿಜ ಜೀವನದಲ್ಲಿ ನಗುದಿಲ್ಲ. ಇಮೋಜಿನಲ್ಲಿ ಡಜನ್ ಕಟ್ಲೆ ನಗು ಆ ಒಂದು ಇಮೋಜಿ ಕಳಿಸ್ತೇವೆ ವಾಟ್ಸಪ್ ಇದ್ರಾಗೆಲ್ಲ. ಬಟ್ ರಿಯಲ್ ಲೈಫ್ನಲ್ಲಿ ಯಾರೂ ನಗ್ತಾ ಇಲ್ಲ. ಯಾಕೆ ನಗರಿಪ ನಗರಿ? ಎಸ್, ಒಂದೊಳ್ಳೆ ನಗು ಮುಖ ಮುಖದ ಮೇಲೆ ಇಟ್ಕೊರಿ. ಬೇರೆ ಯಾವುದು ಕ್ರೀಮ್ ಬೇಕಿಲ್ಲ. ಒಂದು ಒಳ್ಳೆ ನಗುವನ್ನು ಧರಿಸಿ ಅದಕ್ಕಿಂತ ಜಾಸ್ತಿ ಇನ್ನೂ ಉತ್ತಮ ಮೇಕಪ್ಪೇ ಇಲ್ಲ. ಟ್ರೈ ಮಾಡಿ ನೋಡಿ ಆತ್ಮೀಯ ಸ್ನೇಹಿತರೆ. ಈಗ ನಗರಿ ಅಂದರೆ ಕೆಲವ್ರದ್ದು ಹಲ್ಲ ಪೆಲ್ಲ ಏನೇನೋ ಅನ್ನಕ್ಕೆ ಚಾಲು ಮಾಡ್ತಾರೆ. ಸಾವಿರಾರು ಕಾರಣ ನಾ ಚೆಂದ ಕಾಣಿಸಂಗಿಲ್ಲ. ನಾ ದಿಸ್ ಇಸ್ ಫಾರ್ ಯೋರ್ ಸೆಲ್ಫ್, ನಿಮಗೋಸ್ಕರ ಮಾತ್ರ. ಅಪ್ಪು ಸರ್ ಎಷ್ಟು ಚೆಂದ ನಗ್ತಿದ್ರಿ, ವಾಟ್ ಅ ಬ್ಯೂಟಿಫುಲ್ ಸ್ಮೈಲ್. ಸೊ ನಗುತ್ತಾ ನಗುತ್ತಾ ಮುಂದೆ ಹೋಗೋಣ ಕಾರ್ಯಕ್ರಮದಲ್ಲಿ. ಈ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಸದ್ದಿ ಚಿತ್ರದ ಗೀತೆ ಚಿಗಿರಿ ಚಿಗಿರಿ ಚಿಗಿರಿ. ಎಸ್ ಆತ್ಮೀಯ ಸ್ನೇಹಿತರೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಡಾನ್ಸ್ ಗೀತೆಗಳ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕನ್ನಡ ಚಿತ್ರರಂಗದ ಡಾನ್ಸ್ ಗೀತೆಗಳ ಏಕೈಕ ಕಾರ್ಯಕ್ರಮ ತಗೊಂಡ್ಬಂದಿದ್ದೇನೆ ನಾನು ನಿಮ್ಮೊಂದಿಗೆ. ನವವಾರದ ಕೊನೆ ದಿನ ಡಿಸ್ಕೋ ಡಾನ್ಸ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಹೊಸ ಚಿತ್ರ ಸಿಟಿ ಲೈಟ್ಸ್, ವಿನಯ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ಬಹಳ ಟ್ರೆಂಡ್ ಆಗಿದೆ ಆತ್ಮೀಯರೇ. ಯುವಕ ಯುವತಿಯರಿಗೆ ಬಹಳ ಇಷ್ಟ. ಬಾಬಾ ಬಾಬಾ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಡಾನ್ಸ್ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಡಿಸ್ಕೋ ಸ್ಪೆಷಲ್. ಮುಂದಿನ ಗೀತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಭಿನಯಿಸಿರುವ ದೊಡ್ಡ ಮನೆ ಹುಡುಗ ಚಿತ್ರದ್ದು. ತ್ರಾಸಕ್ಕೈತಿ, ನಮ್ಮೆಲ್ಲರಿಗೂ ಏನಾದ್ರು ತ್ರಾಸ ಇದ್ದೇ ಇದೆ, ಆದರೆ ಈ ಹಾಡಿನ ಮುಖಾಂತರ ಆ ತ್ರಾಸಲ್ಲಿಯೂ ಗಮ್ಮತ್ತು ಹುಡುಕಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಡಿಸ್ಕೋ ಸ್ಪೆಷಲ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು 90.4 FM KLE ಕನಸು. ನಮ್ಮೊಂದಿಗೆ ನಾವು ಡಿಸ್ಕೋ ಸ್ಪೆಷಲ್. ಮುಂದಿನ ಗೀತೆ ತ್ರಾಸಕ್ಕೆ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ನಡೆಸಿದ್ರೆ ರಂಗದ ಡಿಸ್ಕೋ ಗೀತೆಗಳು ಕೇಳ್ತಾ ಕೇಳ್ತಾ ಕೇಳ್ತಾ ಕೊನೆ ಅಂದರೆ 11:30 ಆಯಿತು. ಇಲ್ಲಿಂದ ಪ್ರಾರಂಭವಾಗುತ್ತೆ ಹಳೇ ಗೀತೆಗಳು, ಹಳೇ ಡಿಸ್ಕೋ ಗೀತೆಗಳು. ಎಸ್ ರೀ ಆತ್ಮೀಯ ಸ್ನೇಹಿತರೆ, ಹಳೇ ಡಿಸ್ಕೋ ಗೀತೆಗಳಿಗೆ ತಯಾರು ಮಾಡಿದ್ದೇನೆ. ಇಲ್ಲಿಂದ ಅರ್ಧ ತಾಸು ನಮ್ಮ ಕನ್ನಡ ಚಿತ್ರರಂಗದ ಓಲ್ಡ್ ಡಿಸ್ಕೋ ಗೀತೆಗಳನ್ನು ಪ್ರಸಾರ ಮಾಡುವೆ. ಅದರಿಗಿಂತ ಮುಂಚೆ ಒಂದು ಜಾಹೀರಾತು.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕನ್ನಡ ಚಿತ್ರರಂಗದ ಹಳೆ ಗೀತೆಗಳು ಅಂದ್ರೆ ಹಳೆ ಡಿಸ್ಕೋ ಗೀತೆಗಳನ್ನ ಹುಡುಕಾಡಿದ್ದೇನೆ. ದಯವಿಟ್ಟು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿ ಆತ್ಮೀಯ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಓಲ್ಡ್ ಡಿಸ್ಕೋ ಕ್ಯಾಬರೆಟ್ ಗೀತೆಗಳು, ಡಾನ್ಸ್ ಮಾಡುವಂಥ ಗೀತೆಗಳು ಪ್ರಸಾರವಾಯಿತು ಸುತ್ತಮುತ್ತಲು. ಈಗ ಅವನಾಗಿದೆ ಉರುಮಿಳ ಉರು ಉರುಮಿಳ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಶುಭ ಶನಿವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 29ನೇ ದಿನ, 29ನೇ ಆಗಸ್ಟ್ 2026 ಡಿಸ್ಕೌ ಸ್ಪೆಷಲ್ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ವಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ರೆ ಇವತ್ತಿನ ದಿನದ್ದು ಈ ಕಾರ್ಯಕ್ರಮವನ್ನು. ಎಸ್, ಇದಾಗಿತ್ತು ನಮ್ಮೊಂದಿಗೆ ನಾವು ಡಿಸ್ಕೋ ಸ್ಪೆಷಲ್ ಕಾರ್ಯಕ್ರಮದ ಕೊನೆ ಎರಡು ಗೀತೆ ನೀವೇ ನನ್ನ ತಾಯಿ ತಂದೆ. ಎಸ್, ಈ ಒಂದು ಗೀತೆ ತದನಂತರ ಕೊನೆ ಗೀತೆ ಆಗಿರುತ್ತೆ. ರಸಿಕಾ ರಸಿಕಾ ಎಲ್ಲಾರೀಶ್ವರಿ ಅವರ ಧ್ವನಿಯಲ್ಲಿ. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಅದೇ ಪೈಲಾ ಇನಾರ್ ಆಯಿ ಬಾಬಾ ನಂತರ ಕಾಯ್ ಪಾಯಿ ದಿನಕ್ಕೆ ಗಾವ್ತಾರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಇದು ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದು, ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತವನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಎಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ

ಜನ ನಿಮ್ ಕಡೆ ಇವೂ ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ. ತಿಳಿಸಿ ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನೌ ಮಾಡಿ, ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

J'ai assez

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ ಮತ್ತು ನಮಸ್ಕಾರ.
1: ಥ್ಯಾಂಕ್ ಯು, ನಮಸ್ಕಾರ.
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರಿಗೆ ಮತ್ತು ವೇಣುಧ್ವನಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ಜಿಲ್ಲಾ ನ್ಯಾಯಾಧೀಶ ಹಾಗೂ ಅಧ್ಯಕ್ಷರು ಅಂತ ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿಯಲ್ಲಿ 27 ಮೇ 2024 ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವಂಥ ಇಬ್ಬರು ವಕೀಲರುಗಳು, ಒಬ್ಬರು ಶ್ರೀಮತಿ ಭಾರತಿ ವಾಳ್ವೇಕರ್ ಅಂತ ಹಾಗೂ ಒಬ್ಬರು ಶ್ರೀಮತಿ ಚೈತನಾ ಮಠಪತಿ ಅಂತ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ತಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಬಗ್ಗೆ, ಅದರಡಿಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಪ್ರತಿಯೊಂದು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದೇ ರೀತಿ ನಮ್ಮ ಹೆಮ್ಮೆಯ ಸಂಸ್ಥೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಈ ಕುರಿತಂತೆ ಸಂಕ್ಷಿಪ್ತವಾಗಿ ತಮಗೆ ಹೇಳೋದು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ 1987 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ರಚನೆ ಮಾಡಿತು. ಅದರಡಿಯಲ್ಲಿ ಏಪ್ರಿಲ್ 19, 1997 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಬೆಂಗಳೂರಲ್ಲಿ ರಚನೆ ಆಯಿತು. ಮೊದಲು ಅದಕ್ಕೆ ಲೀಗಲ್ ಏಡ್ ಬೋರ್ಡ್ ಅಂತ ಕರೀತಾ ಇದ್ರು. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಥವಾ ಗೊತ್ತಿರದೇ ಇದ್ರೆ ಈ ಮೂಲಕ ತಮಗೆ ತಿಳಿಸುವುದೇನಂತ ಹೇಳಿದ್ರೆ, ಮುಖ್ಯ ಉದ್ದೇಶ ಉಚಿತ ಮತ್ತು ಯೋಗ್ಯ ಕಾನೂನು ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡುವುದು. ಅಂದರೆ ಕಾನೂನು ಅರಿವು ಮತ್ತು ನೆರವು. ಅರಿವು ಅಂತ ಹೇಳಿದರೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸೋದು, ನೆರವು ಅಂತ ಹೇಳಿದರೆ ಬಡವರಿಗೆ, ವೀಕ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಏನು ಹೇಳ್ತೀವಿ, ಅವರಿಗೆ ನಮಗೆ ಹಣಕಾಸಿನ ತೊಂದರೆ ಆಗಿದೆ ಅಂತ ನೊಂದು ಮನೆಯಲ್ಲಿ ಕುಳಿತುಕೊಳ್ಳದೆ ಅವರ ಹಕ್ಕುಗಳು ನಷ್ಟವಾದರೆ ಅದಕ್ಕೆ ಒಂದು ಧೈರ್ಯ ತುಂಬುವಂತ ಕಾನೂನಿನ ಮಾಹಿತಿ ಕೊಟ್ಟು ಅವರಿಗೆ ನೆರವನ್ನು ನೀಡಿ ಉಚಿತವಾಗಿ ವಕೀಲರ ಸೇವೆಯನ್ನು ಒದಗಿಸಿ ಅವರವರ ಪ್ರಕರಣಗಳನ್ನು ಯಾವ್ಯಾವ ನ್ಯಾಯಾಲಯದಲ್ಲಿ ಇರುತ್ತೋ ಅವನ್ನು ನಡೆಸೋಕ್ಕೆ ಸಹಾಯ ಮಾಡುವಂಥ ಮುಖ್ಯ ಉದ್ದೇಶ ಇಟ್ಟುಕೊಂಡು ಜಾರಿಗೆ ತಂದಂಥ ಒಂದು ಕಾಯ್ದೆ. ಆ ಕಾಯ್ದೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದಕ್ಕೆ ಕಾಲ್ಸಾ ಅಂತ ಕರಿತೀವಿ, ಅದೊಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ಅದರಡಿಯಲ್ಲಿಯೇ ಈಗ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕಾ ಮಟ್ಟದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೆಲಸ ನಿರ್ವಹಿಸ್ತಾ ಇವೆ. ಶ್ರೋತೃಗಳೇ,
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಮಾತನಾಡೋಣ, ಅದರ ಹಿನ್ನೆಲೆ ಕುರಿತು ಸ್ವಲ್ಪ.
1: ಕಾಯಂ ಜನತಾ ನ್ಯಾಯಾಲಯವನ್ನು ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಅದ್ರ ಒಂದು ವಿಚಾರವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ, ಆರ್ಥಿಕ ಅಥವಾ ಇತರ ವೈಕಲ್ಯತೆಗಳ ಕಾರಣದಿಂದಾಗಿ ಯಾವುದೇ ನಾಗರಿಕರು ನ್ಯಾಯವನ್ನು ಪಡೆಯುವ ಅವಕಾಶಗಳಿಂದ ವಂಚಿತರಾಗಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಮಾಜದ ಬಡ, ಅವಕಾಶ ವಂಚಿತ ಹಾಗೂ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವುದು, ಕಾನೂನು ವ್ಯವಸ್ಥೆಯ ಕಾರ್ಯಾಚರಣೆಯು ಸಮಾನ ಅವಕಾಶದ ಆಧಾರದ ಮೇಲೆ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಇದನ್ನು 1987 ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಯ ಕಲಂ 22 ಉಪಕಲಂ 1 ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಬೆಳಗಾವಿಯಲ್ಲಿ ನಮ್ಮ ಹೊಸ ನ್ಯಾಯಾಲಯಗಳ ಕಟ್ಟಡಗಳೇನಿವೆ ಅದರಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಟ್ಟಡದ 1ನೇ ಮಹಡಿಯಲ್ಲಿ ನಮ್ಮ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಇದೆ. ಶ್ರೋತೃಗಳೇ, ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ಈ ನಮ್ಮ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯದ ವ್ಯಾಪ್ತಿ ಬೆಳಗಾವಿಯ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಯನ್ನು ಒಳಗೊಂಡಿರುತ್ತದೆ.
0: ಸರ್, ಸಾರ್ವಜನಿಕರಿಗೆ ಯಾವೆಲ್ಲ ಉಪಯುಕ್ತ ಸೇವೆಗಳು ಲಭ್ಯ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಉಪಯುಕ್ತ ಸೇವೆಗಳು ಅಂತ ದಿನಬಳಕೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತದೆ. ಹಾಗೆ ಕಾನೂನು ಯಾವುಗಳನ್ನ ಸಾರ್ವಜನಿಕ ಉಪಯೋಗಿ ಸೇವೆಗಳನ್ನು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಗುರುತಿಸಿದೆ ಅನ್ನೋಂತ ನೋಡೋದಾದರೆ ಕಲಂ 22A(b)ರಲ್ಲಿ ಈ ರೀತಿ ವಿವರಿಸಲಾಗಿದೆ. ತಮ್ಮೆಲ್ಲರ ಗಮನಕ್ಕೆ ತರೋದಾದರೆ, ಪ್ರಯಾಣಿಕರನ್ನ ಅಥವಾ ಸರಕುಗಳನ್ನು ವಾಯುಮಾರ್ಗ, ರಸ್ತೆ ಅಥವಾ ಜಲಮಾರ್ಗದ ಮೂಲಕ ಸಾಗಿಸುವ ಸಾಗಾಣಿಕೆ ಸೇವೆಗಳು ಅಂತ ಹೇಳ್ತೀವಿ. ಅಂದ್ರೆ ಸಾರ್ವಜನಿಕರಿಗೆ ರಸ್ತೆ ಮುಖಾಂತರ, ಜಲಮಾರ್ಗದ ಮುಖಾಂತರ, ವಾಯುಮಾರ್ಗದ ಮುಖಾಂತರ ಕೊಂಡೊಯ್ಯುವಂತ ಸಾಗಾಣಿಕೆ ಸೇವೆಗಳು. ಇಂಥ ಉಪಯುಕ್ತ ಸೇವೆಗಳು, ಈ ಸೇವೆಗಳಲ್ಲಿ ಉಂಟಾಗಬಹುದಾದಂತಹ ಕುಂದು ಕೊರತೆ ತೊಂದರೆ ಏನಾದರೂ ಅಂದ್ರೆ ವಾಹನ ಅಪಘಾತದ ಪ್ರಕರಣಗಳನ್ನ ಹೊರತುಪಡಿಸಿ ಅವುಗಳಿಗೆ ಟ್ರಿಬ್ಯುನಲ್ ಅಂತ ಇರುತ್ತೆ, ಇವುಗಳಿಂದ ನೊಂದಂತ ವ್ಯಕ್ತಿಗಳು ತಾವು ಪರಿಹಾರನ ಕೇಳಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಹಾಗೆ ಅಂಚೆ, ಟೆಲಿಗ್ರಾಫ್ ಅಥವಾ ದೂರವಾಣಿ ಸೇವೆಗಳು, ಉದಾಹರಣೆಗೆ ನಿಮ್ಮ ಆತ್ಮೀಯರಿಗೆ ಯಾವುದಾದ್ರೊಂದು ನೌಕರಿ ವಿಷಯವಾಗಿ ದೂರದ ಬೆಂಗಳೂರಿನಿಂದನೋ, ಹುಬ್ಬಳ್ಳಿಯಿಂದನೋ ಅಥವಾ ಮುಂಬೈನಿಂದನೋ ನಿಮಗೊಂದು ಮೆಸೇಜ್ ಕಳಿಸ್ಕೊಟ್ಟಿರ್ತಾರೆ, ಟೆಲಿಗ್ರಾಮ್ ಬಂದಿರುತ್ತೆ, ಒಂದು ಅಂಚೆ ಬಂದಿರುತ್ತೆ, ಅದನ್ನು ಸರಿಯಾದ ಸಮಯದಲ್ಲಿ ಅಂಚೆ ಇಲಾಖೆಯವರು ನಿಮಗೆ ತಲುಪಿಸದೆ ಹೋದರೆ ಅಥವಾ ಟೆಲಿಗ್ರಾಮ್ ನಿಮಗೆ ತಲುಪದೆ ಹೋದರೆ ಅದರಿಂದ ಆಗುವ ಒಂದು ಏನು ತೊಂದರೆ ಏನಿದೆಯಲ್ಲ ಆ ಕುರಿತು ನಿಮಗೆ ನಷ್ಟವಾದಲ್ಲಿ ಆ ನಷ್ಟಕ್ಕೆ ಪರಿಹಾರ ಕೇಳಿ ನೀವು ಜನತಾ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ತರಬಹುದು. ಇನ್ನು ಸಾರ್ವಜನಿಕರಿಗೆ ವಿದ್ಯುತ್, ಬೆಳಕು ಅಥವಾ ನೀರಿನ ಸರಬರಾಜು ಮಾಡುವ ಸಂಸ್ಥೆ, ಇದ್ರ ಬಗ್ಗೆ ಹೇಳೋದಾದರೆ ಈಗ ನಮ್ಮಲ್ಲಿ ಹೆಸ್ಕಾಮ್ ಅಂತ ಇದೆ, ಅವರೇ ಎಲ್ರಿಗೂ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅದರಿಂದ ಅಂದರೆ ವಿದ್ಯುತ್ ಶಕ್ತಿಯಿಂದ ನಿಮಗೇನಾದರೂ ಹಾನಿ ಉಂಟಾದರೆ, ಪ್ರಮುಖವಾಗಿ ಈ ಬೆಳಗಾವಿ ಮತ್ತು ಬಾಗಲಕೋಟೆ ಕೆಲಭಾಗದ ಜಿಲ್ಲೆಗಳಲ್ಲೇ ರೈತರಿಗೆ ಏನು ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ, ವಿದ್ಯುಚ್ಛಕ್ತಿಯ ಅವಘಡದಿಂದಾಗಿ ಅವರ ಬೆಳೆ ಸುಟ್ಟೋಗಿದೆ, ಆಸ್ತಿ ಪಾಸ್ತಿಗಳು ನಷ್ಟವಾಗಿವೆ.

0: ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾನೂನುಗಳು ಬಂದ ನಂತರ ಸಾಕಷ್ಟು ಜನರಿಗೆ ಅವೇರ್ನೆಸ್ ಬಂದಿದೆ. ಸರ್ಕಾರಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಅವರ ಭವಿಷ್ಯದ ಬಗ್ಗೆ ಚಿಂತನೆಗಳು ಮಾಡ್ತಾ ಇವೆ, ಕಾರ್ಯರೂಪಕ್ಕೆ ತರ್ತಾ ಇವೆ. ಈ ನಿಟ್ಟಿನಲ್ಲಿ ಆವಾಗೊಂದು ಇವಾಗೊಂದು ಪತ್ರಿಕೆಗಳತ್ತ ಓದ್ತಿರ್ತೀರಿ, ಕೇಳ್ತಿರ್ತೀರಿ, ಇಲ್ಲ ಸರ್ ವೈದ್ಯರ ನಿರ್ಲಕ್ಷ್ಯತನದಿಂದ ಗಾಯಗಳಾದವು, ವೈದ್ಯರ ನಿರ್ಲಕ್ಷ್ಯತನದಿಂದ ಸಾವಾಯಿತು, ಅಥವಾ ದಿನಾಂಕ ಮೀರಿದ ಔಷಧಗಳನ್ನು ಪೂರೈಕೆ ಮಾಡಿದ್ರು, ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ವೇರ್ ಸಪ್ಲೈಡ್ ಅಂತ ಏನು ಹೇಳ್ತೀರಿ, ಅವುಗಳನ್ನು ತೆಗೆದುಕೊಂಡು ಜನರಿಗೆ ಅನಾನುಕೂಲ ಆಯಿತು ಅಂತ, ಇವುಗಳಿಂದ ನಿಮಗೆ ತೊಂದರೆ ಆಗಿದ್ರೆ, ನಷ್ಟ ಆಗಿದ್ರೆ ಪರಿಹಾರ ಕೇಳಿ, ಇಂಥ ಸೇವೆಗಳಿಂದ ತೊಂದರೆ ಆಗಿದೆ ಅಂತ, ಇದು ಕೂಡ ಒಂದು ಉಪಯುಕ್ತ ಸೇವೆ ಆಗಿರೋದ್ರಿಂದ ನೀವು ಖಾಯಂ ಜನತಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನ ವಿಮೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರೋ ವಿಚಾರ, ಅದರಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬೆಳೆ ವಿಮೆ ಅಂದ್ರೆ ನಿಮ್ಮ ಜಮೀನಲ್ಲಿ ಬೆಳೆದಂತ ಬೆಳೆಗಳಿಗೆ ನೀವು ಕಂತು ಏನು ಪ್ರೀಮಿಯಂ ಅನ್ನ ಕಟ್ಟಿರ್ತೀರಿ, ಕಂತು ಕಟ್ಟಿರ್ತೀರಿ. ಬೆಳೆ ಹಾನಿಯಾದಾಗ, ನಿಮಗೆ ನಷ್ಟವಾದಾಗ ಸಂಬಂಧಪಟ್ಟ ಕಂಪನಿಯವರು ನಿಮಗೆ ಪರಿಹಾರ ಕೊಡಬೇಕು. ಕೊಡಲು ತಪ್ಪಿದರೆ ಅಥವಾ ಕೊಟ್ಟರು ಎಷ್ಟು ನಿಗದಿಯಾಗಿರ್ತದೆ ಅಷ್ಟನ್ನು ಕೊಡಲು ಅವರು ವಿಫಲರಾದರೆ ಅದಕ್ಕೆ ಪರಿಹಾರ ಕೇಳಿ ನೀವು ಖಾಯಂ ಜನತಾ ನಿಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಸತಿ ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದಂಥ ಸೇವೆಗಳು, ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ನಿಮಗೆ ಅನಾನುಕೂಲತೆಗಳಿದ್ದರೆ, ಅನ್ಯಾಯ ಆಗಿದ್ದರೆ, ಅದನ್ನು ತೊಂದರೆ ಆಗಿದ್ದರೆ ಪರಿಹಾರ ಕೇಳಿ ಬರಬಹುದು. ಬ್ಯಾಂಕಿಂಗ್ ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಿಸಿದ ಸೇವೆಗಳು, ಇಂಥ ವಿಚಾರಗಳಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದಾಗ ಬ್ಯಾಂಕಿನ ಒಂದು ಮೂಲ ಸೌಕರ್ಯ, ಬ್ಯಾಂಕಿನಿಂದ ಸಾಲ ಸೌಲಭ್ಯ ತೆಗೆದುಕೊಂಡು, ಹಣಕಾಸುಗಳಿಂದ ಸಾಲ ಸೌಲಭ್ಯ ತೆಗೆದುಕೊಂಡು ನಿಗದಿತ ವೇಳೆಯಲ್ಲಿ ಮರುಪಾವತಿ ಮಾಡದೇ ಇದ್ರೆ ಅಂಥ ಸಂಸ್ಥೆಗಳಿಗೆ ಹಾನಿ ಉಂಟಾಗುತ್ತೆ, ಸಾರ್ವಜನಿಕರ ಹಣ ಅದರಲ್ಲಿ ಇರುತ್ತೆ, ಅದರಿಂದ ತೊಂದರೆಗೊಳಗಾದವರು ನಮ್ಮ ಜನತಾ ನ್ಯಾಯಾಲಯಕ್ಕೆ ಬಂದು ಪ್ರಕರಣಗಳನ್ನು ಸಲ್ಲಿಸ್ತಾರೆ. ಇದರರ್ಥ ಬ್ಯಾಂಕುಗಳು ಮಾತ್ರ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬರಬೇಕು ಅಂತಲ್ಲ, ಅವರಿಗೆ ನೀವು ಹಣನ ತುಂಬಿರ್ತೀರಿ, ಪಾವತಿ ಮಾಡಿರ್ತೀರಿ, ಆದರೂ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತಿರ್ತಾರೆ, ಅಥವಾ ಇನ್ನು ಕೆಲವು ಸಾರಿ ನಿಮ್ಮಿಂದ ಜಾಸ್ತಿ ಕಟ್ಕೊಂಡು ಮತ್ತೆ ನೋಟಿಸ್ ಕೊಟ್ಟಿರ್ತಾರೆ. ಅಂಥವುಗಳಿಂದ ನಿಮಗೆ ತೊಂದರೆ ಆದಾಗ ಅದರ ಪರಿಹಾರ ಕೋರಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಇನ್ನು ಶಿಕ್ಷಣ ಅಥವಾ ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳು, ಈಗ ನಾವು ವಿಚಾರವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋದು ಅಂತ ಹೇಳಿದರೆ, ಕೆಲವು ವಿದ್ಯಾರ್ಥಿಗಳಿಂದ ಟ್ಯೂಷನ್ ಫೀಗಳನ್ನು ಕಟ್ಕೊಂಡು, ಅಂದರೆ ಆ ವರ್ಷದ ಸ್ಕೂಲ್ ಅಥವಾ ಕಾಲೇಜ್ ಫೀನನ್ನು ಕಟ್ಟಿಸ್ಕೊಂಡು ಅವರಿಗೆ ಸರಿಯಾಗಿ ಪರೀಕ್ಷೆಗಳ ಬಗ್ಗೆ ತಿಳುವಳಿಕೆ ನೀಡದೆ ಅಥವಾ ಅವರ ಪರೀಕ್ಷೆಗೆ ಕುಳಿತುಕೊಳ್ಳೋಕೆ ಅವಕಾಶ ಮಾಡಿಕೊಡದೆ ಹೋದರೆ, ಅದರಿಂದ ಅವ್ರಿಗೆ ಶೈಕ್ಷಣಿಕವಾಗಿ ತೊಂದರೆ ಉಂಟಾದರೆ ಅವರು ಪರಿಹಾರ ಕೇಳಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳ ಕುರಿತಂತೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಬಂದಂಥ ಒಂದು ವಿಚಾರವಾಗಿ ಹೇಳೋದಾಯ್ತು ಅಂತ ಹೇಳಿದರೆ, ಅವರು ಶಿಕ್ಷಣ ಸಂಸ್ಥೆಯವರು ಒಬ್ಬ ಖಾಸಗಿ ಇಂಜಿನಿಯರ್ ಅವರನ್ನು ಕರೆದು ತಮ್ಮ ಕಟ್ಟಡಕ್ಕೆ ಒಂದು ನೀಲಕ್ಷ ತಯಾರಿಸಿ ಕಟ್ಟಡ ಕಟ್ಟಿಕೊಡಬೇಕಂತ ಒಂದು ಎಗ್ರಿಮೆಂಟ್ ಮಾಡಿಕೊಂಡಿದ್ರು. ಅದ್ರ ಪ್ರಕಾರ ಅದು ಮುಂದೆ ಆ ಬೋರ್ಡ್ನವ್ರು ಚೇಂಜ್ ಆದರು ಅಂತಾನೋ, ಆಡಳಿತ ಮಂಡಳಿ ಬದಲಾಯಿತು ಅಂತ, ಆ ಇಂಜಿನಿಯರ್ನ ಬಿಟ್ಟು ಬೇರೆ ಇಂಜಿನಿಯರ್ನ ನೇಮಿಸ್ಕೊಂಡ್ರು. ಮೊದಲಿನ ಇಂಜಿನಿಯರ್ಗೆ ಅದಕ್ಕೆ ಬಂಡವಾಳ ಹೂಡಿ ಕೆಲಸ ಮಾಡಿದರು, ಅದಕ್ಕೆ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ನಾವು ಕಳಿಸಿಕೊಟ್ಟಿರೋದು ಉಂಟು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಗೃಹ ವಸತಿ ಹಾಗೂ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಸೇವೆಗಳು, ಇದರರ್ಥ ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ರಿಯಲ್ ಎಸ್ಟೇಟ್ ಎನ್ನುವ ವ್ಯವಹಾರ ಭಾಳ ಏನು ಮುಂಚೂಣಿಯಲ್ಲಿ ಕಂಡು ಬರ್ತಾ ಇದೆ. ನಿಮಗೆ ಯಾರಾದರೂ ನಿಮ್ಮ ಈ ಬಿಲ್ಡರ್ ಜೊತೆಗೆ ಆ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳ ಜೊತೆಗೆ ನೀವು ಎಗ್ರಿಮೆಂಟ್ ಮಾಡಿಕೊಂಡಾಗ, ಒಪ್ಪಂದ ಮಾಡ್ಕೊಂಡಿರ್ತೀರಿ, ಅದ್ರ ಪ್ರಕಾರ ನಿಮಗೆ ನಿಗದಿತ ಸಮಯದಲ್ಲಿ ಅವರು ನಿಮಗೆ ಬಿಲ್ಡಿಂಗ್ ಪೊಸೆಷನ್ ಕೊಡದೆ ಹೋದರೆ, ಅಂದರೆ ಸ್ವಾಧೀನ ಕೊಡದೆ ಹೋದರೆ, ಕಟ್ಟಡ ಸ್ವಾಧೀನ ಕೊಡದೆ ಹೋದರೆ, ನೀವು ಅಂದ್ಕೊಂಡ ರೀತಿಯಲ್ಲಿ ಕಟ್ಟಡ ಬಂದಿರದೇ ಹೋದರೆ, ಅದರ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂತ ಕಂಡು ಬಂದರೆ, ಅದರಲ್ಲಿ ಸೇವೆ ವ್ಯತ್ಯಯ ಉಂಟಾಗಿದೆ ಅಂಥೇಳಿ ನಮ್ಮ ಜನತಾ ನ್ಯಾಯಾಲಯಕ್ಕೆ, ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ತಿದ್ದುಪಡಿ ಮೂಲಕ ಮತ್ತೊಂದು ಪ್ರಮುಖವಾದ ಸೇವೆಯನ್ನು ಸೇರಿಸಲಾಗಿದೆ. ಅದೇನು ಅಂತ ಹೇಳಿದರೆ, ಧ್ರುವೀಕೃತ ಪೆಟ್ರೋಲಿಯಂ ಅನಿಲ, ಅಂದರೆ LPG ಅಡುಗೆ ಅನಿಲ, ನೀವೇನು ಸಿಲಿಂಡರ್ಗಳನ್ನು ತಗೋತೀರಿ, ಅದರ ರಿಫಿಲಿಂಗ್ ಇರ್ಬೋದು, ನಿಮ್ಗೆ ಅಲಾಟ್ಮೆಂಟ್ ಇರ್ಬೋದು, ಅದರಿಂದ ಏನಾದರೂ ತೊಂದರೆ ಉಂಟಾದರೆ ಪರಿಹಾರವನ್ನು ಕೇಳಿ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದಾಗಿದೆ. ಇಷ್ಟು ಸೇವೆಗಳು ತಮ್ಮ ಗಮನಕ್ಕೆ ಇರಲಿ.
1: ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಈ ಖಾಯಂ ಜನತಾ ನ್ಯಾಯಾಲಯ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಖಾಯಂ ಜನತಾ ನ್ಯಾಯಾಲಯದ ಅಂದ್ರೆ ಪರ್ಮನೆಂಟ್ ಲೋಕದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ಅರವಿಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ, ಬೆಳಗಾವಿ ಬಗ್ಗೆ ಮಾತನಾಡೋಣ. ಖಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಪಾತ್ರವೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಖಾಯಂ ಜನತಾ ನ್ಯಾಯಾಲಯ ಬೆಳಗಾವಿ, ತಮ್ಗೆ ಈ ಮುಂಚೆನೇ ಹೇಳಿದ ಹಾಗೆ ಎರಡು ಜಿಲ್ಲೆಗಳ ಮೇಲೆ ಅಧಿಕಾರ ವ್ಯಾಪ್ತಿ ಹೊಂದಿರ್ತೇವೆ. ಇಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಂತ ಏನು ನಾವು ಇದುವರೆಗೆ ತಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ತಿಳಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣಗಳನ್ನು ತೆಗೆದುಕೊಂಡು ಬಂದಾಗ,

0: ಯಾರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಗಲಿಬಿಲಿಗೆ ಒಳಗಾಗಬೇಡಿ. ಏನಂತ ಹೇಳಿದ್ರೆ, ಏನಿದು ಪ್ರತಿ 3 ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ನಡೆಸ್ತಾರೆ, ಜನತಾ ನ್ಯಾಯಾಲಯ ಅಂತ ನಡೆಸ್ತಾರೆ, ಮತ್ತೆ ಇದೇನು ಖಾಯಂ ಜನತಾ ನ್ಯಾಯಾಲಯ ಅಂತ ಅನ್ಕೋಬಹುದು. ತಮ್ಮ ಗಮನಕ್ಕಿರಲಿ, ಜನತಾ ನ್ಯಾಯಾಲಯ ಅನ್ನೋದು ಜನರಿಗೋಸ್ಕರ ಇರತಕ್ಕಂತ ನ್ಯಾಯಾಲಯ. ಅಲ್ಲಿ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಕ್ಕಿಂತ ಮೊದಲೇ ಬಂದು ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನ ಸಲ್ಲಿಸಿದಾಗ, ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೆಂಬರ್ ಸೆಕ್ರೆಟರಿ ಅಂತ ಏನಿದ್ದಾರೆ, ಕಾರ್ಯದರ್ಶಿಗಳು, ಅದನ್ನು ನೋಡಿಕೊಂಡು ಉಭಯ ಪಕ್ಷಗಳನ್ನು ಕರೆಸಿ ಬಗೆಹರಿಸ್ತಾರೆ. ಬಗೆಹರಿದ್ರು ಆ ಸಮಸ್ಯೆ ಇತ್ಯರ್ಥಗೊಂಡ್ರೆ ಅಲ್ಲಿ ಮುಗಿದೋಯ್ತು. ಆ ಸಮಸ್ಯೆ ಇತ್ಯರ್ಥಗೊಳ್ಳದೆ ಹೋದ್ರೆ, ಬಗೆಹರಿದೇ ಇದ್ರೆ, ಅವರು ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗಿ ಅರ್ಜಿ ಹಾಕೊಳ್ತಾರೆ. ಆದ್ರೆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾವು ಕೂಡ ನಿಮ್ಮನ್ನ ನಮ್ಮ ಹತ್ರ ಬಂದಾಗ ನಿಮ್ಮ ಅರ್ಜಿನ ಪರಿಶೀಲಿಸಿ ಉಭಯ ಪಕ್ಷಗಾರನ್ನ ಕರೆಸಿ ಕೂತ್ಕೊಂಡು ಮಾತಾಡಿ ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ, ರಾಜಿ ಸಂಧಾನದ ಮೂಲಕ ಬಗೆಹರಿಸ್ತೇವೆ. ಒಂದು ವೇಳೆ ಬಗೆಹರಿಯದೆ ಹೋದರೆ, ನಿಮ್ಮಲ್ಲಿರುವ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನಾವು ನಿಮ್ಮ ಸಾಕ್ಷಿ ವಿಚಾರಣೆ ಮಾಡಿ ಕಾನೂನಿನ ಪ್ರಕಾರ ನ್ಯಾಯೋಚಿತವಾಗಿ ತೀರ್ಮಾನವನ್ನು ಕೂಡ ನೀಡುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿಯ ಖಾಯಂ ಜನತಾ ನ್ಯಾಯಾಲಯ ಪ್ರತಿ ದಿವಸ ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ಇದರ ನಾವು 3 ಜನ ಕುತ್ಕೊಂಡಿರ್ತೇವೆ. ಸಾಕಷ್ಟು ಪ್ರಕರಣದ ಸಂಖ್ಯೆಗಳನ್ನು ಹಾಕಿದ್ದಾರೆ. ಮಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷವಾದ ಮುಖೇತನ ಅಂದರೆ, ತಮ್ಮ ಜೊತೆಗೆ ಪಾರದರ್ಶಕವಾಗಿ ನಿಮ್ಮ ಪರಿಹಾರಕ್ಕೆ ಈ ರೀತಿ ದಾರಿ ಇದೆ, ನೀವು ಕೇಳುವ ಹಣಕ್ಕೆ ಇಷ್ಟನ್ನ ತಗೊಂಡ್ರೆ ನಿಮ್ಗೆ ಸೂಕ್ತವಾಗಿರುತ್ತದೆ ಅಂತ ಇಬ್ಬರು ಪಕ್ಷಿಗಾರಿಗೆ ತಿಳಿಸಿದಾಗ ಅವರು ಒಪ್ಪಿಕೊಳ್ತಾರೆ. ಆಮೇಲೆ ಒಪ್ಪಿಕೊಳ್ಳುವಂಥ ಸಂದರ್ಭವನ್ನು ನಾವು ತಿಳಿಸಿ ಹೇಳ್ತೇವೆ, ಕಾನೂನೇನು ಅಂತ. ಒಪ್ಕೊಂಡ ನಂತರ ಅಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಜನತಾ ನ್ಯಾಯಾಲಯ ಅವರಲ್ಲಿ ಒಂದು ಸೌಹಾರ್ದಯುತವಾದಂಥ ಒಂದು ಸಂಬಂಧ ಮುಂದುವರಿಯಲಿ ಅನ್ನೋ ವಿಚಾರವಾಗಿ ನಾವು ಇದ್ರ ಮೂಲಕ ಪ್ರಯತ್ನ ಪಡ್ತಾ ಇದ್ದೇವೆ.
1: ಖಂಡಿತ ಸರ್. ಸರ್, ಅಂಶಗಳ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಮ್ಮ ಖಾಯಂ ಜನತಾ ನ್ಯಾಯ ಬೆಳಗಾವಿಯಲ್ಲಿ ನಾನು ಜಿಲ್ಲಾ ನ್ಯಾಯಾಧೀಶ ಅಧ್ಯಕ್ಷರಂತ, ಆಮೇಲೆ 2 ಸದಸ್ಯರಂತ ಈ ಸ್ವಾಗತದಲ್ಲೇ ತಮಗೆ ಹೇಳಿದ ಹಾಗೆ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ನಿಮ್ಮ ಸಮಸ್ಯೆಗಳನ್ನು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಇಂದ ಉಂಟಾದ ಸಮಸ್ಯೆಗಳನ್ನ ತಗೊಂಡು ಅರ್ಜಿ ಮುಖಾಂತರ ನಮ್ಮಲ್ಲಿ ಬಂದಾಗ ಒಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ನ್ಯಾಯಾಲಯದ ಅಂದರೆ ಶುಲ್ಕ ಪಾವತಿಸುವ ಹಾಗಿಲ್ಲ, ಫ್ರೀ. ಇಲ್ಲಿ ಬಂದು ಉಚಿತವಾಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ. ಆ ನಂತರ ನೀವು ಒಂದು ಸಾರಿ ಅರ್ಜಿ ಸಲ್ಲಿಸಿದ ನಂತರ ನಮ್ಮ ಹತ್ರ ಬೇರೆ ನ್ಯಾಯಾಲಯಗಳಿಗೆ ಅದೇ ಸಮಸ್ಯೆಯ ಮೇಲೆ ಅಥವಾ ಅದೇ ಒಂದು ತೊಂದರೆಯನ್ನ ಹೇಳಿಕೊಂಡು ಬೇರೆ ಪ್ರಕರಣ ಹಾಕುವಂತಿಲ್ಲ. ಆ ನಂತರ ಇಲ್ಲಿ ನಮ್ಮುಂದೆ ಬಂದಂತಹ ನಿಮ್ಮ ಸಮಸ್ಯೆನ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಎದುರುದಾರನ ಕರೆಸಿ ಅವರಿಗೆ ಒಂದು ತಕರಾರುಗಳೇನಿದ್ರೆ ಸಲ್ಲಿಸಕ್ಕೆ ಅವಕಾಶ ಕೊಟ್ಟು, ಆ ನಂತರ ಕೂಡ ಅದರಲ್ಲಿ ಇರುವ ರಾಜಿ ಯೋಗ್ಯ ಅಂಶಗಳ ಬಗ್ಗೆ ಕುರಿತು ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಇದರಲ್ಲಿ ಈ ಪ್ರಕರಣ ಮುಂದುವರೆಸೋದ್ರಲ್ಲಿ ಅರ್ಥ ಇಲ್ಲ, ನೀವು ಕೊಡಬೇಕಾಗ್ತದೆ, ಅವ್ರು ಕೊಟ್ಟ ಮೇಲೆ ನೀವು ಇಷ್ಟಕ್ಕೆ ಯೋಗ್ಯ ಇದೆ, ನೀವು ತಗೊಳ್ಬೇಕಾಗ್ತದೆ ಅಂತ ಇವ್ರಿಗೂ ಅರ್ಜಿದಾರರಿಗೂ ಹೇಳ್ತೇವೆ. ಒಂದು ವೇಳೆ ಅವರಲ್ಲಿ ಸಂಧಾನ ಏರ್ಪಡದಿದ್ರೆ ಪ್ರಕರಣ ನಾನು ಇಡ್ಸ್ಕೊಂಡು ಹೋಗಿ ಅದ್ರ ಮೂಲಕ ನಾವೇನ್ ಮಾಡ್ತೇವೆ, ಅವರವ್ರ ಏನು ಸಾಕ್ಷಿಗಳನ್ನ ದಾಖಲಿಸ್ಕೊಂಡು ಅವರು ಕೊಟ್ಟಂತ ದಾಖಲೆಗಳ ಆಧಾರ ಮೇಲಿಂದ ನಾವೇನ್ ಮಾಡ್ತೇವೆ, ತೀರ್ಪನ್ನ ಕೊಡ್ತೇವೆ. ಒಂದ್ಸರಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಆಮೇಲೆ ಅವ್ರಿಗೆ ವಕೀಲರನ್ನ ನೇಮಿಸ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಉಚಿತವಾಗಿ ಏನು ಕಾನೂನು ಸೇವೆಯನ್ನು ನೀಡುವಂತ ವಕೀಲರು ಇರ್ತಾರೆ, ಅದನ್ನ ಆ ನಿಟ್ಟಿನಲ್ಲಿ ಅವರೆಲ್ಲ ಸಲಹೆಯನ್ನು ಅವ್ರಿಗೆ ಒದಗಿಸಿ ಅವ್ರ ಮೂಲಕ ಸಹ ಅವರು ಅವ್ರ ಪ್ರಕರಣ ಮಂಡಿಸಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಆ ಮೂಲಕ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಾವೊಂದು ತೀರ್ಪನ್ನು ಕೊಡ್ತೇವೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದ್ರೆ ಪರ್ಮನೆಂಟ್ ಲೋಕ್ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ರಾಜಿ ಸಂಧಾನ ವ್ಯವಹಾರಣೆಗಳು ಅದರ ಕುರಿತು ಸ್ವಲ್ಪ ತಿಳಿಸಿ.
0: ತಮಗೆ ಇದರಲ್ಲಿ ವ್ಯಾಖ್ಯಾನ ಅಂತ ಹೇಳೋ ಬದಲು ಉದಾಹರಣೆಗಾಗಿ ಹೇಳೋದಾದರೆ, ಯಾವುದೇ ಒಬ್ಬ ಬ್ಯಾಂಕರ ಅಂದರೆ ಬ್ಯಾಂಕಿನ ಮ್ಯಾನೇಜರ್ ಬಂದು ನಮ್ಮ ಹತ್ರ ಪ್ರಕರಣ ಸಲ್ಲಿಸಿ ಈ ಎದುರುದಾರ ತನ್ನ ಮನೆತನದ ಕಷ್ಟಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯವಹಾರಕ್ಕೆ ಮತ್ತು ತನ್ನ ಜಮೀನಿಗೆ ಸಂಬಂಧಪಟ್ಟಂತೆ ಸಾಲನ ತೆಗೆದುಕೊಂಡಾಗ, ವಿಶೇಷ ಇತ್ತೀಚಿನ ದಿನಗಳಲ್ಲಿ COVID-19 ನಂತರದ ದಿನಗಳನ್ನು ನೋಡಿದಾಗ ಬಹಳಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನಾನುಕೂಲ ಆಗಿದೆ. ಅವರ ವ್ಯವಹಾರಗಳು ಮೊದಲಿನ ಥರ ನಡೀತಾ ಇಲ್ಲ. ಆಮೇಲೆ ಅವರಿಗೆ ಒಂದು ದಿನಕ್ಕೆ 2 ಹೊತ್ತಿನ ಊಟಕ್ಕೂ ಕಷ್ಟ ಅಂತ ಸಂದರ್ಭಗಳನ್ನು ನೋಡಿಕೊಂಡಾಗ, ನಾವು 5 ಲಕ್ಷ ರೂಪಾಯಿ ಅವರಿಂದ ಬರಬೇಕಾಗಿದೆ ಅಂತ ಬ್ಯಾಂಕಿನವರು ಹೇಳಿದಾಗ, ನಾವು 2 ಪಕ್ಷಗಾರರನ್ನು ಕರ್ಕೊಂಡು ಕೂತ್ಕೊಂಡು 3 ಜನ ಸೇರಿ ಮಾತಾಡ್ತೀವಿ, ಅವರ ವಕೀಲರು ಸಹ ಬಂದಿರ್ತಾರೆ, ಇದರಲ್ಲಿ ನೀವು ಎಷ್ಟನ್ನ ಕಡಿಮೆ ಮಾಡೋಕ್ಕೆ ಸಾಧ್ಯ ಅಂತ ಅವ್ರು ಕೇಳಿದಾಗ, ಇಲ್ಲ ಸರ್, ಒಂದು 50,000 ನಾವು ಬೇಕಾದರೆ ಬಡ್ಡಿನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವರು ಕಷ್ಟ ಸುಖಗಳನ್ನು ನೋಡಿದಾಗ ಇನ್ನೊಂದು 50,000 ಕಡಿಮೆ ಆಗುತ್ತಾ ನೋಡಿ ಅಂತ ಕೇಳ್ತೀವಿ. ಹಾಗೆ ಅವರ ಮೇಲಾಧಿಕಾರಿಗಳ ಸಂಪರ್ಕ ಮಾಡ್ತೀವಿ, ನೋಡ್ರಿ ಈ ರೀತಿ ಇದೆ ಬಡವರು, ಅನಾನುಕೂಲ ಆಗಿದೆ, ಅಟ್ಲೀಸ್ಟ್ ಸಂಪೂರ್ಣ ನೀವು ಬಡ್ಡಿ ಮನ್ನಾ ಮಾಡಿದ್ರೆ ಅವ್ರಿಗೆ ಅಸಲು ತುಂಬಾಕ್ ನಾವು ಹೇಳ್ತೀವಿ ಅಂತ ಹೇಳಿ
1: ಸೆಟಲ್ಮೆಂಟ್
0: ಅಂತ ಹೇಳಿ ಆ ಸೆಟಲ್ಮೆಂಟ್ ಕೂಡ ಮಾಡ್ತೀವಿ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಸರ್ ಕೊನೆಗೆ 350,000 ರೂಪಾಯಿ ಕಟ್ಸಕ್ಕೆ ಹೇಳ್ಬಿಡಿ, 30 ದಿವಸ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ನಾವು ಹೇಳ್ತೀವಿ, ಸರ್ 30 ದಿವಸ ಜೊತೆ ಇನ್ನೊಂದು 2 ತಿಂಗಳು ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅದನ್ನ ಅವರಿಬ್ಬರಿಗೂ ಮೊದಲೇ ಹೇಳಿ ಕಳ್ಸಿಕೊಟ್ಟಿರ್ತೀವಿ. ಆ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ತಾರೆ, ಅದು ಒಪ್ಪಿಗೆ ಆದ ನಂತರ ಅವ್ರ ಮೇಲಾಧಿಕಾರಿಗಳ ಒಪ್ಪಿಗೆ ತಗೊಂಡು ಬರಬೇಕಾಗುತ್ತೆ. ಬಂದ ನಂತರ ಅವ್ರವ್ರ ಮಾತಾಡಿಕೊಂಡು ಈ ರೀತಿ ಹೀಗಾಗಿದೆ ನೋಡಿ ಸ್ವಲ್ಪ ಇದು ಮಾಡ್ಕೊಳ್ರಿ ಅಂತ ಮಾನವೀಯತೆನೂ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಈ ಗ್ರಾಹಕರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನೋಡ್ರಪ್ಪ ಇದೊಂದ್ಸಾರಿ ನೀವು ಕಟ್ಟಿ ಮರುಪಾವತಿ ಮಾಡಿದ್ವಿ, ವಿಶ್ವಾಸ ಉಳಿಸ್ಕೊಡ್ರಿ, ಮತ್ತೆ ನಿಮ್ಮನ್ನು ಮುಂದಿನ ವ್ಯವಹಾರಕ್ಕೆ ಭವಿಷ್ಯಕ್ಕೆ ಸಾಲ ಬೇಕನ್ನಿಸ್ತಾ ನೀವು ಬ್ಯಾಂಕರ್ ಬಳಿ ಹೋಗಬೇಕಾಗತ್ತೆ, ಬ್ಯಾಂಕ್ನವ್ರ ಬಳಿ ಅಂತ ಹೇಳಿ ಕಳಿಸಿ ಅಂಥ ಪ್ರಕರಣಗಳನ್ನ ಸೆಟಲ್ಮೆಂಟ್ ಮೂಲಕ ಅಂತ ಏನು ಹೇಳ್ತಾರಲ್ಲ ಈ ರೀತಿ ಸಂಧಾನದ ಮೂಲಕ ನಾವು ಬಗೆಹರಿಸುವಂಥ ಕೆಲಸ ಮಾಡ್ತೇವೆ. ಇಷ್ಟೆಲ್ಲ ಆದಮೇಲೂ ಕೂಡ ಅವರು ತೀರಾ ನಮ್ಗೆ ಆಗೋದಿಲ್ಲ ಸ್ವಾಮಿ ಕಟ್ಟೋಕ್ಕಾಗೋದಿಲ್ಲ, ನಮಗೆ ಏನಾದರೂ ಸ್ವಲ್ಪ ಕಂತುಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ಕೇಳಿದ್ರೆ ಕಂತುಗಳ ರೂಪದಲ್ಲಿ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಬ್ಯಾಂಕಿನವರ ದಸ್ತಾವೇಜುಗಳನ್ನು ಪರಿಶೀಲಿಸಿ ನಾವೊಂದು ತೀರ್ಪನ್ನು ಐತೀರ್ಪು ಅಂತ ಕರಿತೀವಿ, ಬರಿತೀವಿ, ಜಜ್ಮೆಂಟ್ ಬರಿತೀವಿ, ಅದರ ಮೂಲಕ ಆ ಪ್ರಕರಣ ಇತ್ಯರ್ಥಗೊಳ್ಳುತ್ತೆ.
1: ಸರಿ, ಈಗ ಐತೀರ್ಪು ಅಂತ ಹೇಳಿದ್ರೆ ಅದರ ಬಗ್ಗೆನೆ, ವಿವಾದವನ್ನು ಐತೀರ್ಪುಗೊಳಿಸಲು ಮತ್ತು ಸಂಧಾನ ವ್ಯವಹಾರಣೆ ನಡೆಸಲು ಕಾಯಂ ಜನತಾ ನ್ಯಾಯಾಲಯವು ಅನುಸರಿಸುವ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಶ್ರೋತೃಗಳಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ಸಮಯ ನಾವೊಂದು ಬೆಳಗಾವಿಯ ಜಿಲ್ಲೆಯ ಒಂದು ಸಣ್ಣ ರಾಯಬಾಗ್ ಅಂತನೋ ಅಥವಾ ಇಲ್ಲ ನಾವು ಸಂಕೇಶ್ವರ ಅಂತ ಯಾವುದೋ ಒಂದು ತಾಲೂಕಿನ ನ್ಯಾಯಾಲಯದಲ್ಲಿ ಒಂದು ನ್ಯಾಯಾನ ಹೂಡಿದ್ರೆ, ಒಂದು ಸಿವಿಲ್ ನ್ಯಾಯ, ಅದರ ನಂತರ ಅದರ ಯಾರ ಪರವಾಗಿನೇ ಬಂದರೂ ಒಂದು ಸ್ವತಂತ್ರ ವ್ಯಕ್ತಿ ನೊಂದಂತ ವ್ಯಕ್ತಿ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾ ಹಿರಿಯ ಶ್ರೇಣಿ ನ್ಯಾಯಾಲಯ, ಆ ನಂತರ ಜಿಲ್ಲಾ ನ್ಯಾಯಾಲಯ, ಆ ನಂತರ ಗೌರವಾನ್ವಿತ ಕರ್ನಾಟಕದ ಉಚ್ಚ ನ್ಯಾಯಾಲಯ, ಆ ನಂತರ ಅದರ ಅನುಕೂಲತೆಗಳು ಹಣಕಾಸಿನ ಅವರ ಒಂದು ಸಾಮರ್ಥ್ಯ ನೋಡಿಕೊಂಡು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರೆಗೂ ಅದನ್ನು ತಗೊಂಡು ಹೋಗ್ತಾರೆ, ಕೊನೆ ಅನ್ನೋದು ಸಿಗೋದಿಲ್ಲ. ನಮ್ಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದ್ಸಾರಿ ನಾವು ಐತೀರ್ಪು ಅಂತ ಬರೆದ್ರೆ ಅವಾರ್ಡ್ ಅಂತ ಏನು ಹೇಳುತ್ತೆ, ಅದಕ್ಕೆ ಮೇಲ್ಮನವಿ ಅಂತ ಇಲ್ಲ, ಅದು ಅಂತಿಮ, ಅದು ಉಭಯ ಪಕ್ಷಗಳ ಮೇಲೆ ಬಂಧನಕಾರಿಯಾಗಿರುತ್ತೆ, ಅದನ್ನು ಎಲ್ಲೂ ಪ್ರಶ್ನಿಸುವಂತಿಲ್ಲ. ಆದ್ರೆ ನೊಂದಂತ ವ್ಯಕ್ತಿಗಳು ಇದರಿಂದ ಹೇಗೆ ಸರ್ ಮಾಡಿ ಐತೀರ್ಪಿನಲ್ಲಿ ನಮಗೆ ಸಮಾಧಾನ ಇಲ್ಲ ಅಂತಂದ್ರೆ ರಿಟ್ ಅರ್ಜಿ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಮೊರೆ ಹೋಗ್ಬೋದು ಅಂತಿದೆ, ಅಷ್ಟು ಬಿಟ್ರೆ ಯಾವುದೇ ಮೇಲ್ಮನವಿ ಅಂದ್ರೆ ಅಪೀಲ್ ಸಲ್ಲಿಸುವ ಆಗಿಲ್ಲ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮಿಂದ ಹೊರಡಿಸ್ತಕ್ಕಂಥ ಏನೊಂದು ಐತೀರ್ಪು ಇದೆ ಅಲ್ಲ ಅವಾರ್ಡ್, ಅದು ಯಾವುದೇ ಸಿವಿಲ್ ನ್ಯಾಯಾಲಯ ಒಂದು ಡಿಗ್ರಿ ಏನು ಪಾಸ್ ಮಾಡಿದರೆ ಅದ್ರ ಪರಿಣಾಮ ಇರುತ್ತೋ ಅದೇ ರೀತಿ ಪರಿಣಾಮ ಇರುತ್ತೆ, ಅದು ಉಭಯ ಪಕ್ಷಗಾರರ ಮೇಲೆ ಬಂಧನಕಾರಿಯಾಗಿರುತ್ತೆ. ಅದನ್ನು ತಗೊಂಡು ಹೋಗಿ ನಮ್ಮ ಖಾಯಂ ಜನತಾ ನ್ಯಾಯಾಲಯದ ಒಂದು ಐತೀರ್ಪು ಏನಿರುತ್ತೆ ಅದನ್ನು ಹೊರಡಿಸಿದ ತಕ್ಷಣ ನಾವು ಉಚಿತವಾಗಿ ಉಭಯ ಪಕ್ಷಗಾರರಿಗೆ ಅದರ ಪ್ರತಿಯನ್ನು ಕೊಡ್ತೇವೆ. ಅದನ್ನು ತಗೊಂಡು ಹೋಗಿ ಅವರು ಬ್ಯಾಂಕ್ನವರೇ ಇರ್ಬೋದು, ಆಮೇಲೆ ಸಾರ್ವಜನಿಕ ಜನರೇ ಇರ್ಬೋದು, ಯಾರ ಪರವಾಗಿ ಇದು ಒಂದು ಐತೀರ್ಪಿನಲ್ಲಿ ಒಂದು ನ್ಯಾಯ ನೀಡಲಾಗಿದೆ, ತೀರ್ಪು ನೀಡಲಾಗಿದೆ, ಅದನ್ನು ಹೋಗಿ ಸಂಬಂಧಪಟ್ಟಂತ ಆ ತಾಲೂಕಿನ ಕೋರ್ಟ್ಗಳಲ್ಲಿ ಅಮಲ್ ಜಾರಿಗಾಗಿ ಹಾಕೊಳ್ಬಹುದು, ಅಂದ್ರೆ ಎಕ್ಸಿಕ್ಯೂಷನ್, ಇದ್ರ ಮೇಲಿಂದ ನನಗೆ ಪರಿಹಾರನ ಕೊಡಿಸಿಕೊಡಿ ಅಂತ ಕೇಳ್ಬಹುದು. ಅಂತ ಒಂದು ಬಹಳ ಶಕ್ತಿಶಾಲಿಯಾದಂತ ಮಹತ್ವಪೂರ್ಣವಾದಂತ ಮತ್ತೆ ಈ ಒಂದು ವಿವಾದಕ್ಕೆ ಕೊನೆ ಹಾಡುವಂತ ಮೇಲ್ಮನವಿ ಇಲ್ಲದಂತ ಒಂದು ಐತೀರ್ಪು ನಮ್ಮ ಖಾಯಂ ಜನತಾ ನ್ಯಾಯಾಲಯವು ಹೊರಡಿಸಬಹುದಾಗಿದೆ.
1: ಸರ್, ಇಲ್ಲಿ ಕಾಯಂ ಜನತಾ ನ್ಯಾಯಾಲಯದ ಎಲ್ಲ ಸೇವೆಗಳ ಬಗ್ಗೆ ತಿಳಿಸಿದ್ರೆ, ಆ್ಯಂಡ್ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಎಲ್ಲ ರೀತಿಯ ಸಮಸ್ಯೆಗಳು, ಪ್ರಾಬ್ಲಮ್ಸ್ಗಳನ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ತಿಳಿಸಿದ್ರಿ. ಎನಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಒಂದೇನಾದರೂ ಹಂಚ್ಕೋಬಹುದಾ, ಘಟನೆ ಯಾವ್ದಾದ್ರು
0: ತಮ್ಮ ಗಮನಕ್ಕೆ ತರೋದಾದ್ರೆ, ಈಗ ಇದ್ದಂಥ ಪ್ರಕರಣ ಬಿಟ್ಬಿಡೋಣ. ಈಗ ನಾವು ಬಂದ ನಂತರ ಬಗೆಹರಿಸಿದಂತಹ ಮತ್ತು ನಮ್ಮ 3 ಜನರಿಗೂ ಮನಸ್ಸಿಗೆ ಸಮಾಧಾನ ನೀಡಿದಂತಹ ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿವೆ. ವಿದ್ಯುಚ್ಛಕ್ತಿ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡಂತಹ ರೈತರಿಗೆ ಅವರ ವಯಸ್ಸು, ಅವರು ಯಾವ ವರ್ಷದಲ್ಲಿ ಘಟನೆ ನಡೆಯಿತು, ಅವರಿಗೆ ಅವಲಂಬಿತರು ಎಷ್ಟಿದ್ದಾರೆ ಅಂತ ತಿಳ್ಕೊಂಡು 1,00,000 to 21,000 to 25,00 ನಾವು ಪರಿಹಾರವನ್ನು ನೀಡುವಂತೆ ಆದೇಶ ನೀಡಿದ್ದೇವೆ. ಆ ಐತೀರ್ಪಿನ ಒಂದು ಆದೇಶನ ಒಪ್ಪಿಕೊಂಡು ನಮ್ಮ ಹೆಸ್ಕಾಂನವರು ಅದನ್ನು ಹಣನ ಭರ್ತಿ ಮಾಡಿದ್ದಾರೆ, ಆ ಕುಟುಂಬಗಳಿಗೆ ಅದು ದೊರಕಿದೆ. ಒಂದು ಎರಡನೇದು, ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪೈಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಂದೆ ಪ್ರಕರಣ ದಾಖಲಾಗ್ತಾ ಇರೋದು, ವಿದ್ಯುತ್ ಅವಘಡಗಳಿಂದ ಅವ್ರ ಬೆಳೆಗಳು ಸುಟ್ಟು ಹೋಗಿರ್ತವೆ. ಹಾಗೆ ಬೆಳೆಗಳು ಸುಟ್ಟು ಹೋದಾಗ ಅವರಿಗೆ 1 ಎಕರೆಗೆ ಎಷ್ಟು ಟನ್ ಇಳುವರಿ ಬರುತ್ತೆ, ಮತ್ತು ಆ ಹತ್ತಿರದ ಸಕ್ಕರೆ ಕಾರ್ಖಾನೆಯವರು ಆ ವರ್ಷ ಅವ್ರಿಗೆ ಏನು 1 ಟನ್ಗೆ ದರ ನಿಗದಿ ಮಾಡಿರ್ತಾರೆ, ಅದನ್ನು ಗಮನಿಸಿಕೊಂಡು ಅವರಿಗೆ ಆ ಒಂದು ಕಾನೂನು ಅಂದರೆ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಅಂದರೆ ಅದು ಖರ್ಚು ವೆಚ್ಚ ಕೋಟಿ ನಮ್ಮ ನ್ಯಾಯಾಲಯಕ್ಕೆ ಬಂದು ಹೋಗಿದ್ದಾರೆ ಅಂತ ಸೇರಿಸ್ಕೊಂಡು ಅವನ್ನ ಲೆಕ್ಕ ಹಾಕಿ ಒಂದು ಸಂಪೂರ್ಣವಾಗಿ ಒಂದು ಅಕ್ಯೂರೇಟ್ ನಮಗೆ ಫಿಗರ್ ಸಿಗದೆ ಹೋದ್ರೆ ಒಂದು ಎಕರೆಗೆ ಒಂದು 40 ಟನ್ ಈ ರೈತ ಬೆಳೀತಾನೆ ಅಂತ ತಿಳ್ಕೊಂಡ್ರು. ಒಬ್ರು ಹೇಳ್ತಾರೆ 80 ಟನ್ ಬೆಳಿತೀವಿ ಸರ್ ಅಂತಾರೆ, ಒಬ್ರು ಹೇಳ್ತಾರೆ 20 ಟನ್ ಬೆಳೆಯಕ್ಕಾಗತ್ತೆ ಸರ್, ಅಲ್ಲಿ ನೀರಿನ ಅನುಕೂಲ ಇಲ್ಲ ಅಂತಾರೆ. ಅದನ್ನು ನೋಡಿಕೊಂಡು ಅದು ಒಂದು ಅವರೇಜ್ ನೋಡಿಕೊಂಡು ಅದರದ್ದು ಒಂದು ಹಣನ ಅವರಿಗೆ ಮತ್ತೆ ಪರಿಹಾರ ರೂಪದಲ್ಲಿ ಕೊಡಿಸಿದ್ದೇವೆ. ಅವ್ರು ಯಾರ್ಯಾರಿಗೆ ಈ ಸ್ಪ್ರಿಂಕ್ಲರ್ ಸುಟ್ಟೋಗಿವೆ, ಮೋಟರ್ಗಳು ಸುಟ್ಟೋಗಿವೆ, ಆಮೇಲೆ ಕೆಲವು ಜನರು ಅದರಲ್ಲಿ ಇಟ್ಟಿರುವಂಥ ಕೆಲವು ವ್ಯಾಲ್ಯೂಬಲ್ ಥಿಂಗ್ಸು, ಮರಗಳು ಅವೆಲ್ಲ ಕಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ನಾವು ಪರಿಹಾರ ನೀಡಿದ್ದೇವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಏನು ಹೇಳ್ತಾರೆ, ಆ ನಿಟ್ಟಿನಲ್ಲಿ ನಮ್ಮ ಖಾಯಂ ಜನತಾ ನೆಲಕ್ಕೆ ಪ್ರಕರಣಕ್ಕೆ ಬರ್ತಾ ಇವೆ. ಹಾಗಾದಾಗ ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಯಾವುದಾದ್ರೊಬ್ಬ ಸಂಬಂಧಿಕರಿಗೆ ಅಥವಾ ತಮ್ಗೆ ಬೇಕಾದವರಿಗೆ ಆಸ್ಪತ್ರೆಗಳಲ್ಲಿ ತಾವು ಅವ್ರನ್ನ ಸೇರಿಸಿದಾಗ ವೈದ್ಯರ ನಿರ್ಲಕ್ಷ್ಯತೆಯಿಂದ ಸಾವಾಗಿದೆ, ಅವ್ರಿಗೆ ತೊಂದರೆ ಆಗಿದೆ ಅಂತ ನೀವು ಹಾಗೆ ಬೇರೆ ಹೀಗೆ ಬಾಯಿಮುಖಿಯನ್ನು ಹೇಳ್ಕೊಂಡು ಹೋದರೆ ನಮ್ಮ ಗಮನಕ್ಕೆ ಅದು ಅಷ್ಟು ಆಗೋದಿಲ್ಲ. ನಾವು ಏನನ್ನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸಾವಿಗೂ ಅವರು ನೀಡಿದಂಥ ಒಂದು ಏನು ಟ್ರೀಟ್ಮೆಂಟ್ ಏನು ಹೇಳ್ತೀವಿ ಉಪಚಾರ, ಅದನ್ನು ಎರಡರ ನಡುವೆ ಸಂಬಂಧ ಇರಬೇಕು. ಆ ನಂತರ ವೈದ್ಯರ ನಿರ್ಲಕ್ಷ್ಯತನದಿಂದ ಈ ಸಾವಾಗಿದೆ ಅನ್ನೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ, ಮರಣೋತ್ತರ ಪರೀಕ್ಷೆ ಏನು ಹೇಳುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ತಕ್ಕಂತೆ ನೊಂದಂಥ ವ್ಯಕ್ತಿ ತಕ್ಷಣಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಏನಾದರೂ ಸಂಬಂಧಪಟ್ಟಂಥ ಸಂಸ್ಥೆಯ ಮೇಲೆ ಅಥವಾ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ತೀವಿ. ಅದಕ್ಕೊಂದಕ್ಕೊಂದು ತಾಳೆ ಆಗಬೇಕು ಅಂತ ಇರುತ್ತೆ. ತಮ್ಮ ಗಮನಕ್ಕೆ ತರಬೇಕಂತ ಇಷ್ಟಪಡೋದಾದರೆ ಈ ನಾಯಿ ಕಡಿತದಿಂದ ಮರಣ ಆಗಿದೆ ಅಂತ ಪ್ರಕರಣಗಳು ಬರ್ತಾವೆ. ಏನು ಬೀದಿ ನಾಯಿಗಳ ಉಪಟಳ ಕಾಟ ತಪ್ಪಿಸಬೇಕಾಗಿರೋದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಆದರೆ ಬೆಳಗಾವಿ ಕಾರ್ಪೊರೇಷನ್, ಗ್ರಾಮಗಳ ಲೆವೆಲ್ ಆದರೆ ಪಂಚಾಯತಿಯವ್ರ ಜವಾಬ್ದಾರಿ. ಅವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾಯಿ ಕಡಿತಕ್ಕೆ ತಕ್ಷಣ ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ನಾಯಿ ಕಡಿತ ಆದ ನಂತರ 5 ತಿಂಗಳು 6 ತಿಂಗಳು ಬಿಟ್ಟು ಚಿಕಿತ್ಸೆಗೆ ಹೋದರೆ ನ್ಯಾಚುರಲಿ ರೇಬಿಸ್ ಶುರು ಆಗಿಬಿಡುತ್ತೆ. ಅವಾಗ ನಮ್ಮ ಪರಿಹಾರ ಕೊಡಿಸೋಕ್ಕೂ ಕಷ್ಟ ಆಗುತ್ತೆ. ತಕ್ಷಣ ತಾವು ಅದಕ್ಕೆ ಮೊದಲು ನಿಮ್ಮ ಆರೋಗ್ಯ ಕಾಯ್ಪಡ್ಕೊಳ್ಳಿ, ತಕ್ಷಣಕ್ಕೆ ಹೋಗಿ, ಇಂಥದ್ರಲ್ಲಿ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆನಂತರ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಗಮನಕ್ಕೆ ಒಂದು ಸಮಾಧಾನಕರವಾಗಿ ಬಂದದ್ದು ಅಂತ ಹೇಳಿದ್ರೆ ವಿಷಯ, ಖಾಸಗಿ ಸಂಸ್ಥೆಯಿಂದ ಹಣಕಾಸಿನ ಸಂಸ್ಥೆಯಿಂದ ಸಾಲ ತಗೊಂಡಿದ್ರು. ಅವರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ವ್ಯವಹಾರ ನಡೆದಿದ್ದು ಕಟ್ಟಕ್ಕಾಗಿರಲಿಲ್ಲ, ಅವ್ರ ಮನೆ ಹರಾಜಿಗೆ ಬಂದಿತ್ತು. ಆ ಹರಾಜಿಗೆ ಬಂದಂಥ ನಮ್ಮ ಇದು ಬಂದಾಗ ಸಂದರ್ಭದಲ್ಲಿ ದಂಪತಿಗಳಿಬ್ಬರು ಬಂದ ಮುಂದೆ ಕಣ್ಣೀರಿಟ್ಟರು. ಅವಾಗ 12 ಲಕ್ಷ ರೂಪಾಯಿ ಅದನ್ನು ಹತ್ತತ್ರ ಒಂದು 9,00,000-9.5 ಲಕ್ಷ ರೂಪಾಯಿ ಹತ್ತತ್ರ ತಗೊಂಡ್ಬರೋ ಮಾಡಿ ಆಮೇಲೆ ಅವ್ರಿಗೊಂದು 3 ತಿಂಗಳ ಅವಕಾಶ ಕೊಟ್ಟು ಅವ್ರು ಈ ಮುಂಚೆ ಪಿಗ್ಮಿ ಮುಖಾಂತರ ಏನು ಸಂಸ್ಥೆ ಕಟ್ಟಿದ್ರು ಆ ಹಣನ ಅದರಲ್ಲಿ ಜಮಾ ಮಾಡ್ಕೊಳಕ್ಕೆ ಹೇಳಿ ಒಂದು 4 ತಿಂಗಳವರೆಗೂ ಈ ಸದರಿ ಮನೇನ ಮಾರಾಟ ಮಾಡಬಾರ್ದು, ಹರಾಜು ಹಾಕಬಾರ್ದು ಅಂತ ಅವರಿಗೆ ಸ್ಟೇನ ನೀಡಿ ಆದೇಶ ಮಾಡಿ ಅವರಿಗೆ ಆಸ್ತಿ ಉಳಿಸ್ಕೊಟ್ವಿ. ಆಗ ಏನು ಹಣಕಾಸು ಸಂಸ್ಥೆಗಳಿಗೆ ಅವರಿಗೆ ಹಣ ಮರುಪಾವತಿ ಆಗುವಾಗೆ ನಾವು ನೋಡಿಕೊಂಡಿದ್ದೇವೆ.
1: ಸರ್, ಕೇಳಿರೋ ಕಾರಣನೇ ಅದು ಸಾರ್ವಜನಿಕರು ಆ್ಯಂಡ್ ನಮ್ಮ ಕೇಳುಗರಿಗೂ ಗೊತ್ತಾಗಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದ್ದಾವೆ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ಒಂದೊಂದು ಪ್ರಶ್ನೆ ಏನಂದರೆ, ಈಗ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ಎಸ್ಪೆಷಲಿ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ?
0: ಈ ಹಂತದಲ್ಲಿ ಅತ್ಯಂತ ಖುಷಿಯಿಂದ ಮತ್ತು ಕೃತಜ್ಞತಾ ಭಾವದಿಂದ ನಮ್ಮ ವೇಣುಧ್ವನಿ ತಂಡಕ್ಕೆ ನಾವು ಒಂದು ಧನ್ಯವಾದ ಹೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರನ್ನ ತಲುಪಕ್ಕೆ ನಾವು ಸಾಧ್ಯ ಆಗ್ತಾ ಇದೆ, ಇದು ಕೂಡ ಒಂದು ಪ್ರಮುಖ ಭಾಗ. ಆಮೇಲೆ ಪತ್ರಿಕಾ ಪ್ರಕಟಣೆನ ಹೊರಡಿಸಕ್ಕೆ ಕೊಟ್ಟಿದ್ದೇವೆ, ಬೇರೆ ಬೇರೆ ಭಾಷೆಗಳಲ್ಲಿ ಹೊರಡ್ತಾ ಇದೆ. ಇನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ತಾಲೂಕು ಕಾನೂನು ಸೇವಾ ಸಮಿತಿಗಳ ಮುಖಾಂತರ ಎರಡು ಜಿಲ್ಲೆಯ ನಮ್ಮ ಏನು ನ್ಯಾಯಾಧೀಶ ಮಿತ್ರರು, ವಕೀಲ ಮಿತ್ರರು, ಆಮೇಲೆ ನುರಿತ ತಜ್ಞರಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಖಾಯಂ ಜನತಾ ನ್ಯಾಯಾಲಯದ ಮಹತ್ವ, ಸಾರ್ವಜನಿಕರ ಲಾಭ ಪಡ್ಕೊಳ್ಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಜುಲೈ 26 ರಿಂದ ಆಗಸ್ಟ್ 26 ರವರೆಗೆ 1 ತಿಂಗಳ 30 ದಿವಸದ್ದು ಡ್ರೈವ್ ನಡೀತಾ ಇದೆ ಅಭಿಯಾನ. ನಾವೆಲ್ಲ ಸಾರ್ವಜನಿಕರಿಗೆ ಇದನ್ನು ತಿಳಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪ್ರಚಾರ ಆಗಬೇಕು ಅನ್ನೋದಾದರೆ, ಯಾರ್ಯಾರು ಖಾಯಂ ಜನತಾ ನ್ಯಾಯಾಲಯದಿಂದ ಒಂದು ಉಪಯೋಗ ಪಡ್ಕೊಂಡಿದ್ದೀರೋ, ಅದರ ಒಂದು ಲಾಭ ಪಡ್ಕೊಂಡಿದ್ದೀರೋ, ಅದು ಉಚಿತವಾಗಿ ಕಾನೂನು ನೆರವು ಪಡೆದುಕೊಂಡು ನೀವು ಉಚಿತವಾಗಿ ನಿಮ್ಮ ಪ್ರಕರಣಗಳನ್ನು ಸಲ್ಲಿಸಿದ್ದೀರೋ, ಇವುಗಳನ್ನು ಲಾಭ ಪಡ್ಕೊಂಡಂಥವ್ರು ದಯವಿಟ್ಟು ನಿಮ್ಮ ತೊಂದರೆಯಾದಂಥ ನೆರೆಯಕರಿಯರಿಗೆ, ಸಂಬಂಧಿಕರಿಗೆ, ಸಾರ್ವಜನಿಕರಿಗೆ ತಿಳಿಸಬೇಕು. ಈ ನಿಟ್ಟಿನಲ್ಲಿ ನಾವು ಗ್ರಾಮಗಳಿಗೆ, ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ, ಶಾಲಾ ಕಾಲೇಜುಗಳಿಗೆ ನಾವೆಲ್ಲ ಕಾರ್ಯಕ್ರಮಗಳು ಹಣ್ಕೊಂಡು ಇದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಸರ್,
1: 30 ಡೇಸ್ ಡ್ರೈವ್ ಅಭಿಯಾನದ ಬಗ್ಗೆ ಹೇಳಿದ್ರೆ ಏನೆಲ್ಲ ಇದೆ ಅದರ ಬಗ್ಗೆ ಸ್ವಲ್ಪ?
0: 30 ದಿವಸ ಅಭಿಯಾನಗಳ ಬಗ್ಗೆ ಅನ್ನೋದಾದರೆ, ನನ್ನ ಸಹೋದರ ಸಂದೀಪ್ ಪಾಟೀಲ್ ಅಂತ ಇಲ್ಲೇನು ಮೆಂಬರ್ ಸೆಕ್ರೆಟರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರ ಮುಂದಾಳತ್ವದಲ್ಲಿ, ಮತ್ತು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಧೀಶರಂತ ತ್ಯಾಗರಾಜ್ ಇನವಳ್ಳಿ ಸಾಹೇಬರ ನೇತೃತ್ವದಲ್ಲಿ ನಾನು ಸಹ ಅವ್ರ ಜೊತೆಗೆ ಕೈಗೂಡಿಸಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳ ಜೊತೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ, ಶಾಲೆ ಕಾಲೇಜಿಗೂ, ಹಾಗೂ ಎಲ್ಲಿ ಸಾರ್ವಜನಿಕರು ಹೆಚ್ಚು ಸೇರ್ತಾರೋ ಅಲ್ಲಿ ಬ್ಯಾನರ್ಗಳನ್ನು ಕಟ್ಟಿಸಿ ನಾವು ಈ ಒಂದು ಖಾಯಂ ಜನತಾನದಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿ, ನನ್ನ ಇಬ್ಬರು ಗೌರವಾನ್ವಿತ ಏನು ಸದಸ್ಯರಿದ್ದಾರೆ ಅವರು ತಮ್ಮ ನಮ್ಮ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಫೋನ್ಗಳು ಬರೋಕ್ ಶುರು ಆಗಿವೆ. ನಮಗೂ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾ ಇದ್ದಾರೆ ಏನು ಹೇಗೆ ಅಂತ. ತಮ್ಮ ಗಮನಕ್ಕೆ ಈ ಮೂಲಕ ತರಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ನೊಂದಂತ ವ್ಯಕ್ತಿ ಅಥವಾ ಹಾನಿಗೊಳಗಾದಂತ ವ್ಯಕ್ತಿ 1 ಕೋಟಿಯವರೆಗೂ up to 1 crore ಯಾವುದೇ ನ್ಯಾಯಾಲಯದ ಶುಲ್ಕ ಪಾವತಿಸಿದೆ ಪರಿಹಾರವನ್ನು ಕೇಳಿ ನಮ್ಮಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ತಿಳಿಸ್ತಾ ಇದ್ದೀವಿ. ಆಮೇಲೆ ಇಂಥದೇ ಕಾಯ್ದೆ, ಇಂಥದೇ ಕಾನೂನು ಅಂತ ನಾವು ಬೇರೆ ನ್ಯಾಯಾಲಯಗಳಲ್ಲಿ ಹೋದಾಗ, ನಾವು ಬೇರೆ ನ್ಯಾಯಾಲಯಗಳಲ್ಲಿ ಕೂತ್ಕೊಂಡು ಪ್ರಕರಣಗಳನ್ನು ನಡೆಸ್ತಾ ಇರಬೇಕಾದ್ರೆ CPC ಅಂತ ಇರುತ್ತೆ, ದಿವಾಣಿ ಪ್ರಕ್ರಿಯಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳ್ತೀವಿ ಈಗ ಅದಕ್ಕೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗಿದೆ, BNS ಅಂತ ಆಗಿದೆ ಇತ್ತೀಚೆಗೆ. ಅವ ಎರಡೂ ಪ್ರಕರಣಗಳಲ್ಲಿ ಕಟ್ಟುನಿಟ್ಟಾಗಿ ಏನು ನಾವು ಕಾಯ್ದೆ ಇದೆ, ನಿಯಮಗಳಿವೆ, ಅದನ್ನ ಖಾಯಂ ಜನತಾ ನ್ಯಾಯಾಲಯದ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ. ಸಮರಿ ಪ್ರೊಸೀಡಿಂಗ್ಸ್ ಅಂದ್ರೆ ಪಾರದರ್ಶಕವಾಗಿರಬೇಕು, ನ್ಯಾಯ ನೀತಿ ಸತ್ಯದಿಂದ ನಮ್ಮ ಹತ್ರ ಬಂದಿದ್ದಾರೆ, ಸ್ವಚ್ಛ ಕೈಗಳಿಂದ ನಮ್ಮಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೋಡ್ಕೋತೀವಿ. ಕಾನೂನಿನ ತೊಡಕು, ಆಮೇಲೆ ಜಟಿಲವಾದ ಕಾನೂನಿನ ಒಂದು ಏನಾದ ನಾವು ಇಂಟರ್ಪ್ರಿಟೇಷನ್ ಅಂತ ಏನ್ ಹೇಳ್ತೀವಿ ವಿಶ್ಲೇಷಣೆ, ಇಂಥ ಪ್ರಕರಣಗಳಿಗೆ ಅನ್ವಯಿಸದೆ ಅದನ್ನ ಪಕ್ಕಕ್ಕಿಟ್ಟು ಅವರು ಪಾರದರ್ಶಕವಾಗಿ ನ್ಯಾಯೋಚಿತವಾಗಿ ಅವ್ರಿಗೆ ಒಂದು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಲ್ಲಿ ಏನು ಶ್ರಮ ವಹಿಸ್ತಾ ಇದ್ದೀವೋ, ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೀವೋ ಅದನ್ನೇ ಸಾರ್ವಜನಿಕರಿಗೆ ನಾವು ತಿಳಿಸ್ತೇವೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ವೇಣು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ಅತಿಥಿ. ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು. ಸರ್, ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟರೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
0: ತಮಗೆಲ್ರಿಗೂ ಈ ನಿಟ್ಟಿನಲ್ಲಿ ನನ್ನ ಒಂದು ಅನುಭವದ ಮಾತು ಹಾಗೂ ನಾನು ನಿಮ್ಮಲ್ಲಿ ಒಬ್ಬ ಅಂತ ನನ್ನ ನೀವು ಪರಿಗಣಿಸಬೇಕು ಅಂತ ಕೇಳ್ತಾ, ಸಾರ್ವಜನಿಕರೇ, ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಏನು ಹೇಳ್ತೀವಿ, ನಾವು ಹೇಳೋದಿಷ್ಟೇ, ಯಾರು ಕಾನೂನನ್ನು ಗೌರವಿಸುತ್ತೀರೋ ಅವರನ್ನ ಕಾನೂನು ಗೌರವಿಸುತ್ತದೆ ಮತ್ತು ಅವರನ್ನ ಕಾಪಾಡುತ್ತೆ. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ವಾ, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಬೇಕು ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಾತಿನಲ್ಲಿ ನಯ ವಿನಯತೆ ಇರಲಿ. ಇನ್ನ ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದರ ಅರ್ಥ ತಮಗೂ ಗೊತ್ತಿದೆ, ನಮ್ಮ ಕಾಯ್ದೆಯಲ್ಲಿ ಸುಳ್ಳು ಹೇಳಿದರೆ, ಕೊಲೆ ಮಾಡಿದರೆ, ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಟ್ಟರೆ, ಇನ್ನೊಬ್ಬರ ಆಸ್ತಿ ಕಬಳಿಸೋಕೆ ನೋಡಿದರೆ, ಪ್ರತಿಯೊಂದಕ್ಕೂ ಶಿಕ್ಷೆ ಇದೆ. ಹಾಗಾಗಿ ನಮ್ಮಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಕಾಯಂ ಜನತಾ ನ್ಯಾಯಾಲಯದಲ್ಲಿ ನಾವು ತಗೊಳ್ಳೋದಿಲ್ಲ. ಆದರೆ ಯಾರಿಗೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಂದ ತೊಂದರೆಯಾಗಿದೆ, ಹಾನಿಯಾಗಿದೆ, ಅಂತ ಹೊತ್ತಿನಲ್ಲಿ ಪರಿಹಾರ ಸಿಗಲಿ ನಿಮಗೆ ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರಗಳು ಸಾಕಷ್ಟು ಹಣ ಖರ್ಚು ಮಾಡ್ತಾ ಇವೆ, ಸಾಕಷ್ಟು ಪ್ರಚಾರ ಮಾಡ್ತಾ ಇವೆ, ಇದು ತಮಗೆ ಮನೆ ಬಾಗಿಲಿಗೆ ತಲುಪಲಿ ಅಂಥೇಳಿ ನಾವು ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ. ಇದನ್ನು ತಾವು ಪಡ್ಕೊಳ್ಬೇಕು. ಆಮೇಲೆ ಯಾವುದು ನ್ಯಾಯ ನೀತಿ ಧರ್ಮ ಅಂತ ನಿಮ್ಗೆ ಸರಿ ಅನಿಸುತ್ತೋ ಅದನ್ನು ಕೂಡ ನಾವು ಅದೇ ರೀತಿಯಿಂದ ಪರಿಗಣಿಸ್ತೇವೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ಇದು ನನ್ನ ವಸ್ತು ಅಲ್ಲ, ನಾನು ತೊಗೊಳ್ಬಾರ್ದು, ಇದು ನನ್ನ ಪಕ್ಕದ ಮನೆಯವನ ಆಸ್ತಿ, ಇದನ್ನು ನಾನು ಮುಟ್ಟಬಾರ್ದು. ಇವ್ರು ಈ ರೀತಿ ನಾನು ನ್ಯಾಯ ನೀತಿಯಿಂದ ನಡ್ಕೊಳ್ಬೇಕು ಅಂತ ಎಲ್ಲಿಯವರು ಇರ್ತೀರೋ ಅಲ್ಲಿವರೆಗೂ ನ್ಯಾಯ ನೀತಿ ಧರ್ಮ ನಿಮ್ಮನ್ನು ಕಾಪಾಡುತ್ತೆ, ಕಾನೂನು ನಿಮ್ಮ ಜೊತೆಗಿರುತ್ತೆ. ತೊಂದರೆಗೆ ಸಿಕ್ಕೊಂಡಾಗ, ನೀವು ಯಾವುದೇ ತಪ್ಪು ಮಾಡದೇ ನಿಮಗೆ ತೊಂದರೆಯುಂಟಾದಾಗ, ಯಾರು ಇಲ್ಲಪ್ಪ ನನಗೆ ಅಂತ ಅನ್ಕೊಳ್ಳೋ ಬದಲು, ಖಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಇದೆ, ಈ ಮತ್ತೆ ಬೆಳಗಾವಿ ಹಾಗೂ ಬಾಲ್ಕೋಟೆಯ ಜನರು ಇದರಲ್ಲಿ ಉಪಯೋಗ ಲಾಭ ಪಡ್ಕೊಳ್ಬೇಕು. ತಾವು ತಮ್ಮ ನೆರೆಹೊರೆಯವರೊಂದಿಗೆ, ಅಧಿಕಾರಿಗಳೊಂದಿಗೆ, ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ನೀಡತಕ್ಕಂಥ ಅಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸ್ಕೊಂಡು ನೀವು ಚೆನ್ನಾಗಿ ನೆಮ್ಮದಿಯಿಂದ ಇರೋಕೆ ಸಾಧ್ಯ. ತೊಂದರೆ ಉಂಟಾದಾಗ ನಾವಿದ್ದೇವೆ. ನೀವೆಲ್ಲರೂ ನಮ್ಮ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ತೊಂದರೆ ಆದಾಗ ಪ್ರಕರಣಗಳನ್ನು ತೆಗೆದುಕೊಂಡು ಬಂದರೆ, ನಾನು ನಮ್ಮ ಸದಸ್ಯರು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಂದು ಕೆಲಸ ಅಂತ ಇರುತ್ತೆ, ನಮಗೆ ಪ್ರಸ್ತುತ ಅನಿಸುತ್ತೆ. ಹಾಗಾಗಿ ನಿಮ್ಮಿಂದ ಏನಾದರೂ ತೊಂದರೆಗಳು ಉಂಟಾದಾಗ, ನಿಮಗೆ ಏನಾದರೂ ನೋವುಗಳು ಉಂಟಾದಾಗ ಬನ್ನಿ, ನಾವಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ. ನೆಮ್ಮದಿಯಾಗಿರಿ, ವರ್ಕ್ ಈಸ್ ವರ್ಸಪ್, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಚೆನ್ನಾಗಿರಿ, ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಅಂಡ್ ನಮಸ್ಕಾರ.
0: ತಮಗೂ ತಮ್ಮ ಸಿಬ್ಬಂದಿ ವರ್ಗ ಹಾಗೆ ಆಡಳಿತ ವರ್ಗ ಹಾಗೂ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಧನ್ಯವಾದಗಳು. ಶ್ರೋತೃಗಳಿಗೂ ಧನ್ಯವಾದ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124862286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಟಿಸಂ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣೇಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ. ಮೊದಲೇದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಬಹಳ ಧನ್ಯವಾದ.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಆಟಿಸಂ. ಪ್ರಾರಂಭ ಮಾಡೋಣ. ಆಟಿಸಂ ಎಂದರೇನು? ಅಲ್ಲಿಂದ
1: ಆಟಿಸಂ ಅಂದ್ರೆ ಜನರಿಗೆ ಸಾಕಷ್ಟು ಭಯ, ಗಾಬರಿ, ಮತ್ತೆ ಅದು ಸ್ವೀಕರಿಸೋದಿಲ್ಲ. ಆದ್ರಿಂದ ಫಸ್ಟ್ ಆಗಿ ನಾವು ಈ ಆಟಿಸಂ ಅಂದ್ರೆ ಭಯ ಪಡೋದು ಬೇಡ, ಅದು ಏನು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಏನ್ ಬೇಕಾಗೋ ಸಹಾಯ ಮಾಡಬೇಕು ಅದನ್ನ ಬಗ್ಗೆ ತಿಳಿದುಕೊಳ್ಳೋಣ. ಆಟಿಸಂ ಇಸ್ ಅ ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್. ಅಂದ್ರೆ ಇವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಅಥವಾ ಮೆದುಳು ಡೆವಲಪ್ಮೆಂಟ್ ಬೇರೆ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಹಂಗಂತ ಅವರು ಬುದ್ಧಿ ಕಮ್ಮಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ತೊಂದರೆ ಕಾಣೋನು ಕಾಣಿಸ್ಕೊಳ್ತದೆ. ಸೋಷಿಯಲ್ ಕಮ್ಯುನಿಕೇಶನ್ ಅಂದ್ರೆ ಬೇರೆಯವ್ರ ಜೊತೆಗೆ ಸಂಬಂಧ ಮಾಡೋದ್ರಲ್ಲಿ, ಬೆರೋಗದಲ್ಲಿ, ಮಾತನಾಡೋದ್ರಲ್ಲಿ ಸ್ವಲ್ಪ ಡಿಫೆಕ್ಟ್ ಇರುತ್ತೆ ಈ ಮಕ್ಕಳಿಗೆ. ಅವ್ರು ಬೇರೆಯವ್ರ ಜೊತೆಗೆ ಅಷ್ಟು ಬೇಗ ಹೊಂದ್ಕೊಳ್ಳೋದಿಲ್ಲ, ಅಷ್ಟು ಬೇಗ ಮಾತಾಡೋದಿಲ್ಲ. ಅವ್ರು ಸಾಕಷ್ಟು ತಮ್ಮಷ್ಟಿಗೆ ತಾವು ಇರ್ಲಿಕ್ಕೆ ಬಯಸ್ತಾರೆ ಮಕ್ಕಳು. ಮೇನ್ ಪ್ರಾಬ್ಲಮ್ ಇಸ್ ಸೋಷಿಯಲ್ ಕಮ್ಯುನಿಕೇಶನ್. ಇಟ್ ಇಸ್ ಅ ಸೋಷಿಯಲ್ ಕಮ್ಯುನಿಕೇಶನ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಅಲ್ಲದೆ ಕೆಲವೊಂದ್ಸರಿ ಇವ್ರಿಗೆ ರಿಪಿಟೇಟಿವ್ ಬಿಹೇವಿಯರ್ಸ್ ಕೂಡ ಇರ್ತವೆ. ಲೈನ್ ಲೈನ್ ಆಗಿ ಜೋಡಿಸೋದಿಡೋದಾಗ್ಲಿ ಅಥವಾ ಕೈಯನ್ನ ಮೇಲೆ ಮೇಲೆ ಕೆಳಗ್ ಮಾಡೋದಾಗಿದೆ, ಅದಕ್ಕೆ ಸ್ಟಿಮ್ಮಿಂಗ್ ಅಂತೀವಿ. ರಿಪಿಟೇಟಿವ್ ಬಿಹೇವಿಯರ್ ಇಸ್ ಅ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ನಾವು ಆಟಿಸಂಕ್ಕಿಂತ ಅದನ್ನ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೀವಿ. ವೈ ಇಸ್ ಇಟ್ ಕಾಲ್ಡ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದ್ರೆ ಎಲ್ಲ ಆಟಿಸಂ ಒಂದೇ ರೀತಿ ಇರೋದಿಲ್ಲ. ಕೆಲವೊಬ್ರು ತುಂಬಾ ಹೈ ಫಂಕ್ಷನಿಂಗ್ ಇರ್ತಾರೆ, ಅಂದ್ರೆ ತುಂಬಾ ಇಂಟೆಲಿಜೆಂಟ್, ವೆರಿ ಹೈಲಿ ಫಂಕ್ಷನಿಂಗ್ ಮಕ್ಕಳು ಕೂಡ ಇರ್ತಾರೆ. ಕೆಲವೊಬ್ರು ಸ್ವಲ್ಪ ಸಪೋರ್ಟ್ ಕೊಡಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಆಟಿಸಂ ಸ್ಪೆಕ್ಟ್ರಮ್ ಅಂತೀವಿ. ಇಟ್ ಇಸ್ ಅ ರೇಂಜ್ ಆಫ್ ಡಿಫೆಕ್ಟ್ ಅಂಡ್ ಆಲ್ ಆಟಿಸಂ ಇಸ್ ನಾಟ್ ದ ಸೇಮ್, ದೇರ್ ಆಲ್ ಡಿಫ್ರೆಂಟ್. ಪ್ರತಿಯೊಂದು ಆಟಿಸಂ ಮಗುವನ್ನು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರದ್ದು ಬೇರೆನೆ ಇದೇ ಇರುತ್ತೆ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಪೋಷಕರ ಬಗ್ಗೆ ಮಾತನಾಡೋಣ. ಬಿಕಾಸ್ ಮಕ್ಕಳಲ್ಲಿ ಕಂಡುಬರುವ ಈ ಆಟಿಸಂ, ಪೋಷಕರು ಅಥವಾ ಪೇರೆಂಟ್ಸ್ ಯಾವಾಗ ಈ ಒಂದು ವಿಷಯದ ಬಗ್ಗೆ ಗಮನ ವಹಿಸಬೇಕು, ಫೋಕಸ್ ಮಾಡಬೇಕು ಕಿ ಮಕ್ಕಳಿಗೆ ಆಟಿಸಂ ಇದೆ ಇಲ್ಲವೋ ಅನ್ನೋದು, ಅದರ ಬಗ್ಗೆ ತಿಳಿಸಿ.
1: ಬಹಳ ಮುಖ್ಯ ಕ್ವಶನ್. ನಾವು ಎಷ್ಟು ಬೇಗ ಇದನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಬೇಗ ತಿಳ್ಕೊಂಡು ಬೇಗ ಅದನ್ನ ಸ್ವೀಕರಿಸಿ ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಅದ್ರದ್ದು ಔಟ್ಕಮ್ ಅಂತ ಹೇಳ್ತೀವಲ್ಲ, ಅದ್ರದ್ದು ಇದು ಬಹಳ ಮುಖ್ಯ, ತುಂಬಾ ಚೆನ್ನಾಗಿರುತ್ತದೆ. ಯಾಕಂದ್ರೆ ಜಾಸ್ತಿ ಬ್ರೈನ್ ಡೆವಲಪ್ಮೆಂಟ್ ಅರ್ಲಿ ಪೀರಿಯಡ್, ಫಸ್ಟ್ 1000 days ಅಂತ ಹೇಳ್ತೀವಿ, ದಟ್ ಇಸ್ ದ ಬೆಸ್ಟ್ ಪೀರಿಯಡ್ ಫಾರ್ ದ ಮೇನ್ ಬ್ರೈನ್ ಡೆವಲಪ್ಮೆಂಟ್. ಹಾಗಂತದ್ರಲ್ಲಿ ಈಗ ನಾವು ಕೆಲವು ಮಕ್ಕಳು ಸೋಷಿಯಲ್ ಸ್ಮೈಲ್ ಅಂತೀವಿ, ಅಂದ್ರೆ ನಗೋದು ಸೋಷಿಯಲ್, ನಾವು ನಕ್ಕಿದ್ರೆ ಅವ್ರನ್ನ ಮುಖ ನೋಡೋದು, ಅದು ಯೂಶಲಿ 1 ತಿಂಗಳಲ್ಲೇ ಬರುತ್ತೆ. 6 ತಿಂಗಳಾದ್ರೂ ಮಗು ಸೋಷಿಯಲ್ ಸ್ಮೈಲ್ ಕೊಡ್ತಾ ಇಲ್ಲ. ಸೊ ದಟ್ ಇಸ್ ಒನ್ ಆಫ್ ದ ವೆರಿ ಅರ್ಲಿ ಸೈನ್ಸ್. 1 ವರ್ಷದ ಮಗು ಬ್ಯಾಬ್ಲಿಂಗ್ ಅಂತೀವಿ, ಮಮ್ಮ ಮಮ್ಮ, ಪಪ್ಪ ಪಪ್ಪ, ಯೂಶುವಲಿ ಅದು 6 ತಿಂಗಳಿಂದಾನೇ ಶುರು ಆಗುತ್ತೆ. ಬಟ್ 1 ವರ್ಷ ಆದ್ರೂ ಈ ಮಕ್ಕಳು ಬ್ಯಾಬಲ್ ಮಾಡ್ತಿಲ್ಲ, ಚೂರು ಮಮ್ಮ ಪಪ್ಪ ಬಬ್ಬ ಬಬ್ಬ ಮಮ್ಮ ಮಮ್ಮ ಅದು ಮಾಡ್ತಾ ಇಲ್ಲ. 1 ಇಯರ್ ಅಲ್ಲಿ ನಾವು ಇದು ಮಾಡಬಹುದು. ಕೆಲವು ಮಕ್ಕಳು 18 ತಿಂಗಳು ವರೆಗೂ ಮಾತಾಡ್ತಿರ್ತಾರೆ, ಬಟ್ 18 ತಿಂಗಳಲ್ಲಿ ಸಡನ್ ಆಗಿ ಮಾತು ಸ್ಟಾಪ್ ಮಾಡ್ತಾರೆ. ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಮೇಡಮ್ ಎಲ್ಲ ನಾರ್ಮಲ್ ಇತ್ತು, ಮಮ್ಮ ಪಪ್ಪ ಕೂಡ ಮಾತಾಡ್ತಿತ್ತು ಈ ಮಗು. 18 ತಿಂಗಳಲ್ಲಿ ಸಡನ್ ಆಗಿ ಮಾತೇ ಬಿಟ್ಬಿಟ್ಟ, ನಾವು ಆ ಟೈಮಲ್ಲಿ ಮೊಬೈಲ್ ಕೊಟ್ಟಿದ್ವಿ, ಅವ್ರು ಏನ್ ಅನ್ಕೊಂತಾರೆ, ನಾವು ಮೊಬೈಲ್ ಆ ಟೈಮಲ್ಲಿ ಕೊಟ್ಟಿದ್ದಕ್ಕೇನೋ ಮಾತು ಮಿಸ್ ಆಯ್ತು ಏನೋ ಅಂತ. ದಟ್ ಇಸ್ ಕಾಲ್ಡ್ ಎಸ್ ನ್ಯೂರೋ ರಿಗ್ರೆಷನ್. ನ್ಯೂರೋ ರಿಗ್ರೆಷನ್ ಅಂದ್ರೆ ಒಂದು ಕಲ್ತಿದ್ದು ಇದು ಮಿಸ್ ಆಗ್ತಾ ಇದೆ ಅಥವಾ ಅವ್ನ್ ಮರ್ತು ಹೋಗಿದ್ದಾನೆ. ನ್ಯೂರೋ ರಿಗ್ರೆಷನ್ ಇಸ್ ಅ ಸೀರಿಯಸ್ ಕಂಡೀಷನ್. ನಿಮ್ಗೆ ಯಾವಾಗ ಅದು ರಿಗ್ರೆಸ್ ಅನ್ಸತ್ತೋ ಅವಾಗ ತಕ್ಷಣವಾಗಿ ಬಂದು ಡಾಕ್ಟರ್ಗೆ ಸಲಹೆ ಮಾಡಬೇಕು. ಮತ್ತೆ 2 ವರ್ಷ ಆದ್ರೂ ಬೇಬಿ ಒಂದೆರಡು ಪದ ಸೇರಿಸಿ ಮಾತಾಡ್ತಿಲ್ಲ, ಅಮ್ಮ ಕೊಡು ಅಪ್ಪ ಕೊಡು. ಸೊ ದೀಸ್ ಆರ್ ದ ಮೇನ್ ಪಾಯಿಂಟ್ಸ್. 6 ತಿಂಗಳಲ್ಲಿ ಸೋಷಿಯಲ್ ಸ್ಮೈಲ್ ಇಲ್ಲಾಗಿದ್ದು, 1 ವರ್ಷದಲ್ಲಿ ಬ್ಯಾಬ್ಲಿಂಗ್ ಮಮ್ಮ ಪಪ್ಪ ದಾದಾ ಅಂತ ಮಾತಾಡ್ತಾ ಇರೋದು, 1.5 ವರ್ಷದಲ್ಲಿ ಒಂದೆರಡು ಪದಗಳು ಮೀನಿಂಗ್ ಫುಲ್ ಪದಗಳು ಅಮ್ಮ ಅಪ್ಪ ನೀರು ಅಂತ ಒಂದೆರಡು ಪದಗಳು ಕಾಣಿಸ್ತಾ ಇಲ್ಲ, ಅಥವಾ 2 ವರ್ಷದಲ್ಲಿ 2 ಅಕ್ಷರ ಸೇರಿಸಿ ಮಾತಾಡ್ತಾ ಇಲ್ಲ, ಇವೆಲ್ಲ ವಾರ್ನಿಂಗ್ ಸೈನ್ಸ್ ಅಂದ್ರೆ ರೆಡ್ ಫ್ಲಾಗ್ ಸೈನ್ಸ್ ಅಂತೀವಿ. ನಿಮ್ಮ ಮಕ್ಕಳಲ್ಲಿ ಯಾವೇ ಲಕ್ಷಣಗಳು ಕಂಡು ಬಂದ್ರು ಅಥವಾ ನಿಮ್ಮ ತಾಯಿ ತಂದೆಗೆ ಮಗು ಬೆಳವಣಿಗೆಯಲ್ಲಿ ಸ್ವಲ್ಪ ವಿಭಿನ್ನತೆ ಅನಿಸ್ತಿದ್ರೆ ದಯವಿಟ್ಟು ಒಂದು ಪಿಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರಿಗೆ ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯ. ಆ ಬೇಬಿಯನ್ನ ಅವರು ಅಸೆಸ್ ಮಾಡ್ತಾರೆ, ಏನ ತೊಂದರೆ ಇದೆಯೋ ಇಲ್ಲೋ ಅಂತ. ಬಟ್ ನೀವಷ್ಟಿಗೆ ನೀವು ರೀಅಶ್ಯೂರ್ ಮಾಡೋದು ಇಸ್ ನಾಟ್ ಅಡ್ವೈಸ್. ರೀಅಶ್ಯೂರ್ ಅಥವಾ ಮುಂದೆ ಹೋಗಿ ಬೆಳವಣಿಗೆ ಆಗುತ್ತೆ ಅಂತ ಮಾತ್ರ ನೀವು ರೀಅಶ್ಯೂರ್ ಮಾಡಬೇಡಿ.
0: ಬಹಳ ಮುಖ್ಯವಾಗಿ ರೀಅಶ್ಯೂರ್ ಅಂತ ನೀವು ಏನ್ ಹೇಳಿದ್ರೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ಪಾಲಕರು ಕೆಲವು ಟೈಮ್ ಕೊಟ್ಟು ನೋಡೋಣ, ಆರಾಮಾಗಬಹುದು, ದೇ ವಿಲ್ ಸೆಲ್ಫ್ ಇವಾಲ್ವೇಟ್. ವೈದ್ಯರನ್ನ ಭೇಟಿ ಆಗುವುದು ಬಹಳ ಉತ್ತಮ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಆಟಿಸಂ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣೇಕರ್ ಅವರು. ಕಾರ್ಯಕ್ರಮದಲ್ಲಿ ಬಿಫೋರ್ ಗೆಟಿಂಗ್ ಇನ್ ಟು ಬೇರೆ ವಿಷಯ, ಇದು ಗುಣಪಡಿಸಬಹುದಾ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಆಟಿಸಮ್ ಇಸ್ ನಾಟ್ ಅ ಡಿಸೀಸ್, ಅದೊಂದು ರೋಗ ಅಲ್ಲ ನಾನು ಗುಣಪಡಿಸ್ಲಿಕ್ಕೆ. ಇಟ್ ಇಸ್ ನಾಟ್ ಅ ಡಿಸೀಸ್ ಟು ಗೆಟ್ ಕ್ಯೂರ್ಡ್, ಅದೊಂದು ಕಂಡೀಷನ್ ಅಂದ್ರೆ ಬೆಳವಣಿಗೆಯಲ್ಲಿ ವಿಭಿನ್ನತೆ. ಸೊ ಮೋರ್ ದೆನ್ ಕ್ಯೂರ್ ನಾವ್ ಏನ್ ಅನ್ಬೇಕು, ನಾ ಈ ಮಗುಗ್ ಹೇಗ್ ಸಪೋರ್ಟ್ ಮಾಡಿ ಅವನು ಇಂಡಿಪೆಂಡೆಂಟ್ ಮಾಡ್ತೀವಿ. ಇಂಡಿಪೆಂಡೆಂಟ್ ಅಂದ್ರೆ ಅವನಷ್ಟಿಗೆ ಅವನು ಸ್ವಾವಲಂಬ ಮಾಡ್ತೀನಿ ಅನ್ನೋ ಕ್ವೆಶನ್ ಇದು ಮಾಡ್ಬೇಕು. ಕ್ಯೂರ್ ಇಸ್ ನಾಟ್ ದ ವರ್ಡ್, ಹೌ ಟು ಸಪೋರ್ಟ್ ಈ ಮಕ್ಳಿಗೆ ನಾವ್ ಸಪೋರ್ಟ್ ಹೆಂಗ್ ಕೊಡೋದು ಅದು ಬಹಳ ಮುಖ್ಯವಾಗುತ್ತದೆ. ಸಪೋರ್ಟ್ ಮಾಡೋದು ಅವನ್ನ ಮೊದಲನೇದಾಗಿ ಸ್ವೀಕರಿಸಬೇಕು. ಸಾಕಷ್ಟು ಪೇಷಂಟ್ ಆಟಿಸಮ್ ಅಂದ್ರೆ ಡಾಕ್ಟರ್ ಡಾಕ್ಟರ್ ಹೋಗಿ ಕೇಳ್ತಾರೆ, ನಾಲ್ಕು ಡಾಕ್ಟರ್ ತೋರಿಸ್ತಾರೆ, ಕನ್ಸಲ್ಟ್ ಮಾಡ್ತಾರೆ, ಯಾರು ಇಲ್ಲ ಅಂತಾರೆ ಅವ್ರು ಮಾತು ತಗೊಳ್ತಾರೆ. ಇಟ್ ಇಸ್ ನಾಟ್ ಅಬೌಟ್ ಡಯಾಗ್ನೋಸಿಂಗ್, ಇಟ್ ಇಸ್ ಅಬೌಟ್ ಎಕ್ಸೆಪ್ಟಿಂಗ್ ದ ಡಯಾಗ್ನೋಸಿಸ್. ಮೋರ್ ದೆನ್ ಎಕ್ಸೆಪ್ಟಿಂಗ್ ದ ಡಯಾಗ್ನೋಸಿಸ್ ನಾವು ಅದಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಸಪೋರ್ಟ್ ಈ ಮಕ್ಕಳು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾ ಮಕ್ಕಳಿಗೂ ಒಂದು ಸ್ಟ್ರೆಂತ್ ಅಂತ ಇರುತ್ತೆ, ಅಂದ್ರೆ ಅವ್ರದೊಂದು ಶಕ್ತಿ ಇರುತ್ತೆ. ಅವ್ರದ್ದು ಏನ್ ಸ್ಟ್ರೆಂತ್ ಇದೆ ನೋಡು, ಅದನ್ನ ನಾವು ಕಂಡು ಹಿಡಿದು ಅದನ್ನ ಸಪೋರ್ಟ್ ಮಾಡೋದು ಬಹಳ ಮುಖ್ಯ. ಕ್ಯೂರ್ ನಾಟ್ ಕ್ಯೂರ್ ಇಸ್ ನಾಟ್ ದ ಕರೆಕ್ಟ್ ವರ್ಡ್ ಟು ಫ್ರೇಮ್ ಅನ್ಸುತ್ತೆ. ಹಂಗ್ ಕೇಳೋ ಬದಲು ನಾವು ಈ ಮಕ್ಳಿಗೆ ಹೆಂಗ್ ಸಪೋರ್ಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ.
0: ಈಗ ಸ್ಟಾರ್ಟ್ ಮಾಡೋಣ ಲಕ್ಷಣಗಳ ಬಗ್ಗೆ ತಿಳಿಸಿ. ಆಟಿಸಮ್ ಲಕ್ಷಣಗಳು, ಸಿಂಪ್ಟಮ್ಸ್.
1: ಮೊದಲನೇದಾಗಿ ಈ ಮಕ್ಕಳು ಐ ಕಾಂಟ್ಯಾಕ್ಟ್ ಅಂದ್ರೆ ಕಣ್ಣಿಗೆ ಕಣ್ಣಿಟ್ಟು ನೋಡೋದಿಲ್ಲ, ಐ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಇನ್ನೊಂದು ಹೆಸರಿಂದ ಕರೆದ್ರೆ ತಮ್ಮ ಹೆಸರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ದೇರ್ ಇಸ್ ನೋ ರೆಸ್ಪಾನ್ಸ್ ಟು ನೇಮ್ ಕಾಲ್ ಅಂದ್ರೆ ತಮ್ಮ ನೀವೊಂದು ಐದ್ ಸರಿ ಅವ್ರ ಹೆಸರು ಕೂಗಿದ್ರು ಒಂದ್ ಸರಿನೂ ತಿರುಗು ನೋಡೋದಿಲ್ಲ. ಯೂಶುವಲಿ ಮಕ್ಕಳು ಹೆಸರು ಕೂಗ ತಕ್ಷಣ ಫಸ್ಟ್ ರೆಸ್ಪಾನ್ಸ್ ಇಸ್ ತಿರುಗಿ ನೋಡೋದು. ದೀಸ್ ಚಿಲ್ಡ್ರನ್ಸ್ ಡೋಂಟ್ ರೆಸ್ಪಾಂಡ್ ಟು ದೇರ್ ನೇಮ್ ಕಾಲ್. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮುಖ್ಯ ಅಂದ್ರೆ ಜಾಯಿಂಟ್ ಅಟೆನ್ಷನ್. ಈಗ ನಾವೊಂದು ವಿಮಾನ ಹಾರ್ತಿದೆ ಅಥವಾ ಗಿಡದ ಮೇಲೆ ಕಾಗೆ ಇದೆ, ತಾಯಿ ಏನಂತಾರೆ ಪುಟ ನೋಡಲಿ ಕಾಗೆ ಇದೆ ಅಥವಾ ನೋಡಲಿ ವಿಮಾನ ಇದೆ ಅಂತೀವಿ. ಬಟ್ ದೀಸ್ ಚಿಲ್ಡ್ರನ್ ಆ ಜಾಯಿಂಟ್ ಅಟೆನ್ಷನ್ ನಾವೇನ್ ತೋರಿಸಿದ್ರು ಅವ್ರು ನೋಡೋದಿಲ್ಲ. ಅಂಡ್ ಇಮಿಟೇಷನ್, ನಾವು ಚಿಕ್ಕ ಮಕ್ಕಳಿದ್ದಾಗ ಹೆಂಗೆ ಕಸಬರ್ಗೆ ತಗೊಂಡು ತಾಯಿ ಕಸ ಗುಡಿಸ್ತಿರ್ತಾಳೆ, ದೆನ್ ವಾಟ್ ಚಿಲ್ಡ್ರನ್ಸ್ ಟು ಅದನ್ನ ನೋಡಿ ಮಕ್ಕಳು ತಾವು ಕಸ ಗುಡಿಸ್ಲಿಕ್ಕೆ ನೋಡ್ತಾರೆ, ಗಿಡಕ್ಕೆ ನೀರು ಹಾಕ್ತಾರೆ, ಮಕ್ಕಳು ಅದನ್ನ ನೋಡಿ ಕಲಿತಾರೆ. ಇಮಿಟೇಷನ್ ಅಂತೀವಿ. ಈ ಮಕ್ಕಳಿಗೆ ನಾವು ಮಾಡೋ ಥಿಂಗ್ಸ್ ಇಮಿಟೇಟ್ ಮಾಡೋದಿಲ್ಲ. ಮತ್ತೆ ಜಾಸ್ತಿಯಾಗಿ ಅವ್ರ ಆಬ್ಜೆಕ್ಟ್ ಎಂಗೇಜ್ ಅಂದ್ರೆ ಒಂದು ಸಾಮಾನ್ ತಗೊಂಡು ಅದ್ರ ಜೊತೆಗೆ ಆಟ ಆಡೋದು, ಅದು ಗೊಂಬೆನ ಲೈನ್ ಆಗಿ ಜೋಡಿಸಿಡೋದು ಅಥವಾ ಟ್ರೈನ್ ತರ ಹಿಂಗೆ ಮನೆ ಪೂರ್ತಿ ಟ್ರೈನ್ ತರ ಜೋಡಿಸಿರೋದು. ಇವಾಗ ಒಂದು ಗೊಂಬೆ ಕೊಟ್ರೆ ಬರೀ ಅದ್ ಕೈ ಮೇಲೆ ಕೆಳಗೆ ಆಟ ಆಡೋದು, ಪೂರ್ತಿ ಗೊಂಬೆ ಅಂತ ತಗೊಂಡು ಆಟ ಆಡೋದಿಲ್ಲ. ಇವಾಗ ಒಂದು ಕಾರ್ ಕೊಟ್ಟಿದೀವಿ, ಕಾರ್ ಜೊತೆಗೆ ಆಟ ಆಡೋದಿಲ್ಲ, ಒಂದು ವೀಲ್ ತಗೊಂಡು ತಿರುಗಿಸ್ತಾನೆ ಇರೋದು. ದೇ ಲೈಕ್ ದಟ್ ರಿಪೀಟೇಟಿವ್ ಬಿಹೇವಿಯರ್. ಆ ರಿಪೀಟೇಟಿವ್ ಬಿಹೇವಿಯರ್ ತುಂಬಾ ಈ ಮಕ್ಕಳಲ್ಲಿ ಕಾಣಿಸ್ಕೊಳತ್ತೆ. ಮತ್ತೆ ತಮ್ಮಷ್ಟಿಗೆ ತಾವೇ ಇರ್ತವೆ, ಸ್ವಂತದೇ ಪ್ರಪಂಚದಲ್ಲಿ ಇರ್ತಾರೆ. ಈ ಪ್ರಪಂಚ ಇಲ್ಲಿ ತಾಯಿ ಇದಾರೆ, ತಂದೆ ಇದಾರೆ, ಇಲ್ಲಿ ಇದೇನೋ ಆಗ್ತಿದೆ, ಅವ್ರಿಗೆ ಇದ್ಯಾದ್ರ ಬಗ್ಗೆನೂ ಗಮನ ಇರೋದಿಲ್ಲ. ದೇ ಆರ್ ಇನ್ ದೇರ್ ಓನ್ ವರ್ಲ್ಡ್ ಅಂತೀವಿ, ತಮ್ಮದೇ ಪ್ರಪಂಚದಲ್ಲಿ ಇರ್ತಾರೆ, ಅಕ್ಕಪಕ್ಕದಲ್ಲಿ ಏನ್ ಆಗ್ತಿದೆ ಅವ್ರಿಗೆ ಗೊತ್ತಿರಲ್ಲ. ಇವೆಲ್ಲ ಸ್ವಲ್ಪ ಲಕ್ಷಣಗಳು.
0: ತಾವು ಪ್ರಾರಂಭದಲ್ಲಿ ಇದು ಆಟಿಸಮ್ ಅಲ್ಲ ಸ್ಪೆಕ್ಟ್ರಮ್ ಆಟಿಸಮ್ ಅಂತ ಹೇಳಿದ್ರೆ, ಈಗ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಇದರಲ್ಲಿ ಎಷ್ಟೆಲ್ಲ ಟೈಪ್ಸ್ ಇವೆ ಅಂಡ್ ಯಾವ ಏಜ್ ನಲ್ಲಿ ಇದು ಆಗುತ್ತವೆ ಅದ್ರ ಬಗ್ಗೆ ತಿಳಿಸಿ.
1: ಸ್ಪೆಕ್ಟ್ರಮ್ ಅಂದ್ರೆ ಆಟಿಸಮ್ ಕೆಲವರು ತುಂಬಾ ಹೈ ಫಂಕ್ಷನಿಂಗ್ ಇರ್ತಾರೆ, ವೆರಿ ಗುಡ್, ವೆರಿ ಇಂಟೆಲಿಜೆಂಟ್. ನೀವು ಅವ್ರ ಐ ಕ್ಯೂ ಟೆಸ್ಟ್ ಮಾಡಿಸಿದ್ರೆ ನಾರ್ಮಲ್ ಕಿಂತ ಜಾಸ್ತಿ. ದೇ ಮೆಟ್ ಬಿ ವೆರಿ ಗುಡ್ ಇನ್ ಸಮ್ ಮ್ಯಾಥ್ ಸ್ಕಿಲ್ ಇರ್ಬೋದು ಅಥವಾ ಫಿಸಿಕಲ್ ಒಂದು ಕಾರ್ ಮಾಡೋದು, ಅವರು ಮೆಕ್ಯಾನಿಕಲ್ ವರ್ಕ್ ಅಲ್ಲಿ ತುಂಬಾ ಸ್ಕಿಲ್ಫುಲ್ ಇರ್ಬೋದು, ಅವ್ರ ವಿಜುವಲ್ ಮೆಮೊರಿ, ಕಣ್ಣಿಂದ ಒಂದ್ ಕಣ್ಣಿಂದ ಹಿಂಗ್ ಪಿಕ್ಚರ್ ನೋಡಿದ್ರೆ ಆ ಪಿಕ್ಚರ್ ಡ್ರಾ ಮಾಡ್ಬೋದು ಸರ್, ಹಂಗೆ ಹೈ ಫಂಕ್ಷನಿಂಗು ಇರ್ಬೋದು. ಅಥವಾ ಇನ್ನೊಂದು ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಡಿಪೆಂಡೆಂಟ್ ಚೈಲ್ಡು ಇರ್ಬೋದು. ಅಂಡ್ ಹೆಂಗಿರುತ್ತೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರು ಇಂಡಿಪೆಂಡೆಂಟ್ ಆಗ್ತಾ ಇರ್ತಾರೆ, ನಾವು ಸಪೋರ್ಟ್ ಮಾಡಲಂಗೆ ಇದ್ರೆ ಅವ್ರು ಮತ್ತೆ ಅದಕ್ಕೆ ಹೋಗ್ತಾರೆ.
0: ಈಗ ಬಹಳ ಮುಖ್ಯವಾಗಿ ಆಟಿಸಮ್ ಆಗೋ ಕಾರಣ, ಅದರಲ್ಲಿಯೂ ಕೂಡ ಪೋಷಕರೇ ಕಾರಣ ಆಗಿರ್ತಾರೆ ಅಥವಾ ಪೇರೆಂಟ್ಸ್ ಕಾರಣ ಆಗಿರಬಹುದೇ, ವೈದ್ಯರ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಆಟಿಸಮ್ ಇದು ಒಂದ್ರಿಂದ ಆಟಿಸಮ್ ಆಗುತ್ತೆ ಅಂತ ಹೇಳೋದು ಪಿನ್ ಪಾಯಿಂಟ್ ಮಾಡೋದು ಬಹಳ ಕಷ್ಟ. ಆಟಿಸಮ್ ಇಸ್ ಎಪಿಜೆನೆಟಿಕ್ ಅಂತೀವಿ ಮೆಡಿಕಲ್ ಟರ್ಮ್ ಅಲ್ಲಿ. ಎಪಿಜೆನೆಟಿಕ್ ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಬಹಳ ಮುಖ್ಯ, ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ ಎರಡು ಕೂಡಿಕೊಂಡು ಆಗುವಂತ ಡಿಸೀಸ್. ಕೆಲವು ಜೆನೆಟಿಕ್ ಡಿಸೀಸ್ ಅಲ್ಲಿ ಆಟಿಸಮ್ ಕಾಣಿಸೋ ಇದಿರುತ್ತೆ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಟಾಕ್ಸಿನ್ಸ್ ಇರ್ಬೋದು, ನಮ್ಮ ಪೊಲ್ಯೂಷನ್ಸ್ ಇರ್ಬೋದು, ಸಾಕಷ್ಟು ಟಾಕ್ಸಿನ್ಸ್ ಇರ್ಬೋದು, ನಾವು ತಿನ್ನೋ ಇದ್ರೊಳಗೆ ಇದ್ರೂ ಇರ್ಬೋದು, ಅಥವಾ ಮೆಟರ್ನಲ್ ಸ್ಟ್ರೆಸ್ ತಾಯಿಯಲ್ಲಿ ಸ್ಟ್ರೆಸ್ ವಿಷಯ. ಆಟಿಸಮ್ ಎಪಿಜೆನೆಟಿಕ್ ಅಂತೀವಿ ಅಂದ್ರೆ ಜೆನೆಟಿಕ್ ಕಾರಣ ಒಂದೇ ಅಲ್ಲದೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೀವಿ. ತಾಯಿ ಸ್ಟ್ರೆಸ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಏನೋ ಪೊಲ್ಯೂಷನ್ಸ್ ಇರ್ಬೋದು, ಅಥವಾ ಅವ್ರ ಬೆಳವಣಿಗೆಗೆ ಏನಾದರೂ ತೊಂದರೆ. ಆಟಿಸಮ್ ನಾವು ಇದೊಂದೇ ಕಾರಣ ಅಂತ ಹೇಳೋದು ಬಹಳ ಕಠಿಣ. ಅದು ಎಪಿಜೆನೆಟಿಕ್ ಅಂತೀವಿ ಅಂದ್ರೆ ಜೆನೆಟಿಕ್ ಕಾರಣಗಳು ಕೂಡಿರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಪೊಲ್ಯೂಷನ್ ಇರ್ಬೋದು, ಟಾಕ್ಸಿನ್ಸ್ ಇರ್ಬೋದು, ತಾಯಿ ಸ್ಟ್ರೆಸ್ ಇರ್ಬೋದು, ಮತ್ತೆ ಪೆಟರ್ನಲ್ ಏಜ್ ಅಂದ್ರೆ ತಂದೆಯ ಏಜ್ ಜಾಸ್ತಿ, ಇವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಪಿನ್ ಪಾಯಿಂಟ್ ಮಾಡೋದು ಕಷ್ಟ, ಬಟ್ ಎಲ್ಲ ಸೇರಿ ಮೇ ಬಿ ದ ಜನರೇಷನ್ ಆಲ್ಸೋ ದ ಎಕ್ಸೆಸಿವ್ ಮೊಬೈಲ್ ಯೂಸ್. ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಅಟ್ರಿಬ್ಯೂಟೆಡ್, ಮೊಬೈಲ್ ಕೊಟ್ರೆ ಆಟಿಸಮ್ ಆಗುತ್ತೆ ಅನ್ನೋ ತಪ್ಪು. ಬಟ್ ಆಟಿಸಮ್ ಇವೆಲ್ಲ ಮುಂಚೆ ಹೆಂಗೆ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು, ಎಲ್ಲರೂ ಒಟ್ಟಿಗೆ ಬೆಳವಣಿಗೆ ಆಗ್ತಿತ್ತು, ಈಗ ಜಾಸ್ತಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಗ್ಯಾಜೆಟ್ಸ್ ಎಕ್ಸ್ಪೋಜರ್, ಆಲ್ ದಿಸ್ ಮೇ ಬಿ ಕಾಂಟ್ರಿಬ್ಯೂಟಿಂಗ್. ಇವೆಲ್ಲ ಸೇರಿಕೊಂಡು ಆಟಿಸಮ್ ಆಗೋ ಸಂಬಂಧ ಇದು ಜಾಸ್ತಿ.
0: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದ್ದು ಇವತ್ತಿನ ವಿಷಯ ಬಹಳ ಮುಖ್ಯವಾದ ವಿಷಯ, ಆಟಿಸಂ ಕುರಿತು ವಿವರವಾದ ಮಾಹಿತಿ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯಾ ವರ್ನಿಕರ್ ಫ್ರಾಮ್ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯಿಂದ. ಈಗ ತಾವು ಹೇಳಿದ್ರಿ ಮೊಬೈಲ್ ನಿಂದ ಅಂಡ್ ಕಾರ್ಟೂನ್ಗಳಿಂದ, ಅಲ್ಲೇ ಪ್ರಶ್ನೆಗಳಲ್ಲಿ ಒಂದು, ಆಟಿಸಂ ಕುರಿತು ಮಿತ್ಸ್ಗಳು ಯಾವೆಲ್ಲ ಇದೆ ನಮ್ಮ ಸಮಾಜದಲ್ಲಿ, ಅದ್ರ ಬಗ್ಗೆ ತಿಳಿಸ್ಬೋದಾ? ನಾನು ಒಂದು ಓದಿದೆ ಕಾರ್ಟೂನು ಮೊಬೈಲ್ ಬಳಕೆಯಿಂದ, ಈಗ ತಾವೇ ಹೇಳಿದ್ರೆ ಇನ್ನೊಂದಿದೆ ಕಾರ್ಟೂನ್ ನೋಡುವುದರಿಂದ ವಾಚಿಂಗ್ ಕಾರ್ಟೂನ್ ಆಟಿಸಂ ಬರುತ್ತೆ ಅಂತ, ಅಂತ ಎಷ್ಟೆಲ್ಲ ತಪ್ಪು ಕಲ್ಪನೆ ಆರ್ ಮಿತ್ಸ್ ಇದೆ ಅದ್ರ ಬಗ್ಗೆ ತಿಳಿಸಿ ವಿತ್ ರೆಸ್ಪೆಕ್ಟ್ ಟು ಆಟಿಸಂ.
1: ಮೊದಲೇದಾಗಿ ನೀವು ಹೇಳಿದ್ದು ಮೊಬೈಲ್ ಬಳಕೆ, ಮೊಬೈಲಿಂದ ಆಟಿಸಂ ಅಂತ ಹೇಳೋದು ತಪ್ಪಾಗುತ್ತೆ, ಯಾಕಂದ್ರೆ ಎಲ್ಲ ಮೊಬೈಲ್ ಕೊಟ್ಟಿದ ಮಕ್ಕಳು ಆಟಿಸಂ ಆಗಿಲ್ಲ. ಬಟ್ ಕೆಲವು ಮಕ್ಕಳಲ್ಲಿ ಯಾವ ಆಟಿಸಂ ಇರ್ತವೆ ಆ ಮಕ್ಕಳಲ್ಲಿ ಮೊಬೈಲ್ ಕೊಟ್ಟಿದ್ರಿಂದ ಅವ್ರಿಗೆ ಸಿಂಪ್ಟಮ್ಸ್ ಅಥವಾ ಅವ್ರ ತೊಂದರೆಗಳು ಜಾಸ್ತಿ ಆಗಿದ್ದು ಖಂಡಿತ. ಸೊ ಮೊಬೈಲಿಂದ ಏನಾಗುತ್ತೆ, ಮೊದಲನೇದಾಗಿ ಮಕ್ಕಳದು ಲಕ್ಷ್ಯ ಪೂರ್ತಿ ಮೊಬೈಲ್ ಮೇಲಿರುತ್ತೆ. ಅವ್ರ ಬೆಳವಣಿಗೆ, ಮೂವ್ಮೆಂಟ್ಸ್ ಆಗಲಿ, ಅಲ್ಲಿ ಇಲ್ಲಿ ಓಡಾಡೋದು, ಪ್ರಪಂಚ ನೋಡೋದು, ಅವ್ರಿಗೆ ಏನೂ ಬೇಕಾಗಿರಲ್ಲ, ಅವ್ರಿಗೆ ಬರೀ ಮೊಬೈಲ್ ಮೇಲೆ ಗಮನ ಆಗಿರುತ್ತೆ. ಹಂಗಾಗಿದ್ರಿಂದ ಅವ್ರ ಬೆಳವಣಿಗೆ ನಾವು ಕೊರತೆ ಆಗ್ತಾ ಇರುತ್ತೆ. ನಾರ್ಮಲಿ 2 ವರ್ಷದಿಂದ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು. ಇಟ್ ಇಸ್ ವೆರಿ ತುಂಬ ಎಲ್ಲ ಕಡೆ ಇವಾಗ ನಾರ್ಮ್ಸ್ ಬಂದಿದ್ದಾವೆ, 2 ವರ್ಷದಿಂದ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು, ಯಾಕಂದ್ರೆ ಅವ್ರ ಬೆಳವಣಿಗೆಗೆ ಕೊರತೆ ಆಗುತ್ತೆ. ಎಲ್ಲ ರೀತಿಯ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್ ಆಗಲಿ, ಕಮ್ಯುನಿಕೇಶನ್ ಆಗಲಿ, ಸೋಷಿಯಲ್ ಡೆವಲಪ್ಮೆಂಟ್, ಎಲ್ಲ ಬೆಳವಣಿಗೆಗೂ ಕೊರತೆ ಆಗುತ್ತೆ. ಮೊಬೈಲ್ ಈಸ್ ಹಾರ್ಮ್ಫುಲ್, ಮೊಬೈಲ್ ಮಕ್ಕಳ ಬೆಳವಣಿಗೆಗೆ ಹಾರ್ಮ್ಫುಲ್ ಆಗುತ್ತೆ ಅದು ಸತ್ಯ. ಆದರೆ ಮೊಬೈಲಿಂದ ಆಟಿಸಂ ಆಗುತ್ತೆ ಅನ್ನೋದು ಸತ್ಯ ಅಲ್ಲ. ಮೊಬೈಲ್ ಡಸ್ ನಾಟ್ ಕಾಸ್ ಆಟಿಸಂ, ಬಟ್ ಆಟಿಸಂ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಅವ್ರ ಸಿಂಪ್ಟಮ್ಸ್ ಬಹಳ ಹೆಚ್ಚಾಗೋದು ಮತ್ತು ಸ್ಪೆಕ್ಟ್ರಮ್ ಇಂದ ಹೊರಗೆ ಬರೋದು ಬಹಳ ಕಷ್ಟ ಆಗುತ್ತೆ.
0: ಇನ್ನೊಂದು, ಲಸಿಕೆ ವ್ಯಾಕ್ಸಿನ್ ಆಗುತ್ತಾ? ಇಸ್ ದಿಸ್ ಅ ಮಿತ್ ಆರ್ ವಾಟ್?
1: ಇಟ್ ಇಸ್ ಅ ಮಿತ್, ಇದು ತಪ್ಪು ಕಲ್ಪನೆ. ಲಸಿಕೆ ಎಲ್ಲ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದಿಲ್ಲ, ಅದು ಸುಕ್ಕಷ್ಟು ಫೇಸಸ್ಸಿಂದ ಅದನ್ನು ಮಾರ್ಕೆಟಿಗೆ ಬಿಡ್ತವೆ. ಯಾವುದೇ ಲಸಿಕೆ ಯಾವುದೇ ತೊಂದರೆ ಕೊಡೋದಿಲ್ಲ. ಲಸಿಕೆ ಮಕ್ಕಳ ಬೆಳವಣಿಗೆಗೋಸ್ಕರ ಮತ್ತು ಅವರ ಆರೋಗ್ಯಗೋಸ್ಕರ ಕೊಡ್ತಾ ಇದ್ದೀವಿ. ಅದೊಂದು ತಪ್ಪು ಸಂಶೋಧನೆಯಿಂದ ಲಸಿಕೆಯಿಂದ ಆಟಿಸಂ, ಯಾಕಂದರೆ ಏನಾಯಿತು, 18 ತಿಂಗಳಲ್ಲಿ ಮಕ್ಕಳಿಗೆ ಆಟಿಸಂ ಪಿಕಪ್ ಆಗ್ತಾ ಇತ್ತು. ಆ ಟೈಮಲ್ಲಿ MMR ಅನ್ನೋ ವ್ಯಾಕ್ಸಿನ್ ಕೊಡ್ತಿದ್ವಿರು. ಅದಕ್ಕೆ ಎಲ್ಲರೂ ಏನು ಅಂದ್ಕೊಂಡ್ರು, ಈ ವ್ಯಾಕ್ಸಿನಿಗೆ ಇದಕ್ಕೆ ಸಂಬಂಧ ಅಂತ ಒಂದು ತಪ್ಪು ಸಂಶೋಧನೆ ಅಥವಾ ತಪ್ಪು ಇದರಿಂದ ಆಗಿರೋದು. ಬಟ್ ಯಾವುದೇ ವ್ಯಾಕ್ಸಿನಿಂದ ಆಟಿಸಂ ಕಾಸ್ ಆಗೋದಿಲ್ಲ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಅದು ನ್ಯೂರೋ ಡೆವಲಪ್ಮೆಂಟ್ ಪ್ರಾಬ್ಲಮ್, ಅದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಆಗಿರೋ ಪ್ರಾಬ್ಲಮ್ಸಿಂದ, ಲಸಿಕೆಯಿಂದ ಅದು ಆಗೋದಿಲ್ಲ.
0: ತಾವು ಹೇಳಿದ್ರಿ ಪ್ರಾರಂಭದ ಮಗುವಿನ 1,000 ಡೇಸ್ ಬಹಳ ಮುಖ್ಯವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಪಾಲಕರು ಪೇರೆಂಟ್ಸ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಮಯ ತಗೋತಾರೆ, ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಆರಾಮಾಗಬಹುದು, ಅದನ್ನ ಅವ್ರು ಅಡ್ರೆಸ್ ಮಾಡೋದಿಲ್ಲ, ಏನೋ ಸಮಸ್ಯೆ ಇದೆ ಅಡ್ರೆಸ್ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಅರ್ಲಿ ಇಂಟರ್ವೆನ್ಷನ್, ಅದು ಶೀಘ್ರದಲ್ಲಿ ಬಂದು ವೈದ್ಯರನ್ನ ಭೇಟಿಯಾಗೋದು ಉತ್ತಮವೇ, ಅಂಡ್ ಅದನ್ನ ಡಿಲೇ ಮಾಡಿದ್ರೆ ಅದರಿಂದ ಆಗೋ ಸಮಸ್ಯೆ?
1: ಫಸ್ಟ್ 1,000 ಡೇಸ್ ಮಗುವಿನ ಬೆಳವಣಿಗೆಗೆ ಬಹಳ ಮುಖ್ಯ. ಇಂಪಾರ್ಟೆಂಟ್ಲಿ ಪ್ರೆಗ್ನೆನ್ಸಿ 9 ತಿಂಗಳು ಮತ್ತು ಫಸ್ಟ್ 2 ಇಯರ್ಸ್ ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್, ಮೆದುಳು ಡೆವಲಪ್ಮೆಂಟ್ ಅಲ್ಲಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾದರೂ ಇನ್ಸಲ್ಟ್ ಆದರೆ ಆ ಟೈಮಲ್ಲಿ ತಕ್ಷಣ ಅದನ್ನು ಇಂಟರ್ವೆನ್ಷನ್ ಕೊಟ್ಟರೆ ಅದರ ಔಟ್ಕಮ್ ಬಹಳ ಬೆಟರ್. ನಾವು ಮುಂದೊಂದು ದಿವಸ ಮಗು ಮಾತಾಡುತ್ತೆ, ಮುಂದೊಂದು ದಿವಸ ನಡೆಯುತ್ತೆ ಅನ್ನೋದು ತಪ್ಪದು. ಆದಷ್ಟು ಬೇಗ ಈ ಮಗುಗೆ ಇಂಟರ್ವೆನ್ಷನ್ ಕೊಡೋದು ಬಹಳ ಮುಖ್ಯ.
0: ಬಹಳ ಮುಖ್ಯವಾಗಿ ತಾವು ಲಕ್ಷಣಗಳ ಬಗ್ಗೆನೂ ಸಿಂಪ್ಟಮ್ಸ್ಗಳ ಬಗ್ಗೆ ತಾವು ಆವಾಗಲೇ ಹೇಳಿದ್ರಿ. ಈಗ ಅಂಥ ಸಂದರ್ಭದಲ್ಲಿ ಕೆಲವು ಮಕ್ಕಳು ಮಾತನಾಡ್ತಾರೆ ಉತ್ತಮವಾಗಿ, ಬಟ್ ಸ್ಟಿಲ್ ಅವರಿಗೆ ಆಟಿಸಂ ಇರಬಹುದಾ? ಅದರ ಬಗ್ಗೆ ತಿಳಿಸಿ.
1: ಆಟಿಸಂ ಅಲ್ಲಿ ಕೆಲವು ಮಕ್ಕಳು ಲ್ಯಾಂಗ್ವೇಜ್ ಡಿಲೇ ಅಂದರೆ ಭಾಷೆ ಲೇಟ್ ಆಗಿರ್ಬೋದು, ಬಟ್ ಹಾಗೆ ಕೆಲವು ಮಕ್ಕಳು ಲ್ಯಾಂಗ್ವೇಜ್ ಡಿಲೇ ಅಂದರೆ ಆಟಿಸಂ ಅಲ್ಲ, ಭಾಷೆ ಬರ್ತಾ ಇಲ್ಲಾಗಿದ್ದಕ್ಕ ಕಿವಿ ಕೇಳೋದ್ರಲ್ಲೂ ತೊಂದರೆ ಇರ್ಬೋದು, ಅಥವಾ ಗ್ಲೋಬಲ್ ಡೆವಲಪ್ಮೆಂಟ್ ಡಿಲೇ ಅಂದರೆ ಎಲ್ಲ ವಿಷಯದಲ್ಲೂ ಈ ಮಕ್ಕಳು ಲೇಟ್ ಆಗಿ ಡೆವಲಪ್ ಆಗ್ತಾ ಇರ್ಬೋದು, ಮತ್ತು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂದರೆ ಮೆಂದು IQ ಕಮ್ಮಿ ಇರ್ಬೋದು, ಇವೆಲ್ಲ ಕಾರಣದಿಂದನೂ ಲ್ಯಾಂಗ್ವೇಜ್ ಡಿಲೇ ಆಗಿರುತ್ತೆ. ಆಟಿಸಮಲ್ಲೂ ಕೂಡ ಲ್ಯಾಂಗ್ವೇಜ್ ಡಿಲೇ ಇಸ್ ಒನ್. ಕೆಲವು ಮಕ್ಕಳಿಗಿದ್ರೆ ಕೆಲವು ಮಕ್ಕಳು ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಕಲ್ತಿರ್ತಾರೆ, ಅಂದರೆ ರೈಮ್ಸ್, ಕೆಲವು ಮಕ್ಕಳು 10-20 ರೈಮ್ಸ್ ಕೂಡ ಹೇಳ್ತಾರೆ, ಆದರೆ ನಿನ್ನ ಹೆಸರೇನು ಅಂತ ಒಂದು ಸಿಂಪಲ್ ಸರಳ ಕ್ವೆಶನ್ಗೆ ಅವ್ರು ರಿಪೀಟ್ ಮಾಡ್ತಾರೆ, ನಿನ್ನ ಹೆಸರೇನು, ನಿನ್ನ ಹೆಸರೇನು ಅಂತ. ಇದು ನಾವು ಎಕೋಲೆಲಿಕ್ ಸ್ಪೀಚ್ ಅಂತೀವಿ. ನಮ್ಮ ಭಾಷೆ ಅವ್ರು ರಿಪೀಟ್ ಮಾಡ್ತಾರೆ, ಬಟ್ ಆ ಕ್ವೆಶನ್ಗೆ ಆನ್ಸರ್ ಹೇಳಬೇಕು ಅಂತ ಪರಿಜ್ಞಾನ ಇರೋದಿಲ್ಲ. ಮೀನಿಂಗ್ಫುಲ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಲ್ಲ, ಆ ಮೀನಿಂಗ್ಫುಲ್ ಅಂದರೆ ಅರ್ಥವಾಗಿ ಮಾತಾಡೋದು ಇದು ಇರೋದಿಲ್ಲ, ಬರೀ ಕಲ್ತಿರ್ತಾರೆ, ಗಿಳಿಪಾಠ ಮಾಡ್ದಂಗೆ ಕಲ್ತಿರ್ತಾರೆ, ವಿನಃ ಈ ಪ್ರಶ್ನೆಗೆ ಈ ಉತ್ತರ ಹೇಳಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದು ಪ್ರಾಬ್ಲಮ್ ಇರುತ್ತೆ ಹೆಚ್ಚಾಗಿ ಮಕ್ಕಳಲ್ಲಿ.
0: ಬಹಳ ಮುಖ್ಯವಾಗಿ ಆಟಿಸಂ ಇರೋ ಮಕ್ಕಳಿಗೆ ಪಾಲಕರಲ್ಲಿ ಒಂದು ಪ್ರಶ್ನೆ, ಇವರನ್ನ ಸಾಮಾನ್ಯ ಸ್ಕೂಲ್ಸ್ಗೆ ಕಳಿಸಬಹುದಾ? ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಇನ್ಕ್ಲೂಸಿವ್ ಎಜುಕೇಷನ್ ಅಂತೀವಿ, ಅಂದ್ರೆ ಎಲ್ಲಾ ಮಕ್ಕಳಿಗೂ ಆ ಅಪರ್ಚುನಿಟೀಸ್ ಕೊಡಲೇಬೇಕು. ವಿ ಟು ವಾಂಟ್ ಆಸ್ ಇದು ಅವ್ರಿಗೆ ಸೆಪರೇಟ್ ಮಾಡೋದಾಗ್ಲಿ ಹಿಂಗೆ ಸ್ಪೆಷಲ್ ಸ್ಕೂಲ್ ಅಂತ ಇದು ಮಾಡಬಾರ್ದು. ಗೌರ್ಮೆಂಟ್ ಏನನ್ನತ್ತೆ ಅಂದ್ರೆ ಇನ್ಕ್ಲೂಸಿವ್ ಅಂದ್ರೆ ಎಲ್ಲ ಮಕ್ಕಳಿಗೂ ಅಪರ್ಚುನಿಟಿ ಕೊಡಬೇಕು. ಅವ್ರು ನಾರ್ಮಲ್ ಸ್ಕೂಲಿಗೆ ಹೋಗೋದ್ ಬೆಟರ್. ಕೆಲವೊಂದ್ಸರಿ ಹೆಚ್ಚಿನ ತರಗತಿಯಲ್ಲಿ ಟೀಚರ್ಸ್ ಹೇಳ್ತಾರೆ ಇವ್ರಿಗೆ ಕಷ್ಟ ಆಗತ್ತೆ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂದಾಗ ಶ್ಯಾಡೋ ಟೀಚರ್ಸ್ ಅಂತೀವಿ. ಅಂದ್ರೆ ಇನ್ನೊಬ್ರು ಟೀಚರ್ ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಕೂಲಲ್ಲಿ ಒಂದು ಶ್ಯಾಡೋ ಟೀಚರ್ ಕೊಟ್ಟು ನಾರ್ಮಲ್ ಸ್ಕೂಲಿಗೆ ಕಳಿಸೋದು ಬಹಳ ಮುಖ್ಯ. ಸ್ಪೆಷಲ್ ಸ್ಕೂಲ್ಸ್ ಇಸ್ ನಾಟ್ ಅಡ್ವೈಸ್ ಫಾರ್ ಆಟಿಸ್ಟಿಕ್ ಚಿಲ್ಡ್ರನ್ಸ್.
0: ಈಗ ಬಹಳ ಮುಖ್ಯವಾದ ವಿಷಯ, ಪೋಷಕರ ಬಗ್ಗೆ ನಾವು ಮಾತನಾಡಿದ್ವಿ, ಆಟಿಸ್ಟಿಕ್ ಕಿಡ್ ಬಗ್ಗೆನೂ ಮಾತನಾಡಿದ್ವಿ. ಪರಿವಾರ, ಕುಟುಂಬ, ಫ್ಯಾಮಿಲಿ ಪಾತ್ರ ಏನಿರಬೇಕು, ದ ರೋಲ್ ಆಫ್ ಫ್ಯಾಮಿಲಿ ಏನಿರಬೇಕು, ಅದ್ರ ಬಗ್ಗೆ ತಿಳಿಸಿ. ಯಾಕೆಂದ್ರೆ ತಮ್ಮ ಉತ್ತರದಲ್ಲಿ ತಾವು ಹೇಳಿದ್ರೆ ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ, ಇಂಥ ಸಂದರ್ಭದಲ್ಲಿ ಬಹಳ ಒಂದು ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳಿಕ್ ಇಷ್ಟಪಡ್ತೀರಾ?
1: ಕುಟುಂಬದ ಪಾತ್ರ ಆಟಿಸಮಿಗೋಸ್ಕರ ಬಹಳ ಮುಖ್ಯ. ಸಾಕಷ್ಟು ಪೇರೆಂಟ್ಸ್ ಬ್ಯಾಡ್ ಪೇರೆಂಟಿಂಗ್, ನಾನು ಸರಿಯಾಗಿ ಪೇರೆಂಟಿಂಗ್ ಮಾಡಿಲ್ಲೇನೋ ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಆಟಿಸಮ್ ಆಗಿದೆ ಅಂತ ಅಂದ್ಕೊಳ್ತಾರೆ. ದಯವಿಟ್ಟು ಬ್ಯಾಡ್ ಪೇರೆಂಟಿಂಗ್ ಅಥವಾ ಈ ಪೇರೆಂಟಿಂಗ್ ಇಂದ ಆಟಿಸಮ್ ಆಗೋದಿಲ್ಲ. ಪೇರೆಂಟಿಂಗು ಆಟಿಸಮಿಗೆ ಸಂಬಂಧ ಅಲ್ಲ, ಅದು ಡೆವಲಪ್ಮೆಂಟ್ ಪ್ರಾಬ್ಲಮ್ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಹಾಗೆ ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ ಆಗಿರುತ್ತೆ. ಈ ಥೆರಪಿ ಸೆಂಟರ್ಕ್ಕಿಂತ, ಥೆರಪಿ ಸೆಂಟ್ರಲ್ಲಿ ಒಂದೇನು 60-70 ನಿಮಿಷ ಒಂದು ಥೆರಪಿ ಕೊಟ್ಟರು ಅದು ಸಫಿಷಿಯಂಟ್ ಆಗೋದಿಲ್ಲ. ಮನೆಯಲ್ಲೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದು, ಫ್ಯಾಮಿಲಿ ಸಪೋರ್ಟ್, ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ತನ್ನ ಮಗುವಿಗೆ ಆಟಿಸಮ್ ಇದೆ ಅಂತ ಇದು ಮಾಡಿಕೊಂಡು ಅದನ್ನು ಸಪೋರ್ಟ್ ಮಾಡೋದ್ರಿಂದ ಅವನ ಬೆಳವಣಿಗೆಗೆ ಬಹಳ ಉತ್ತಮ ಆಗುತ್ತೆ.
0: ಪಾಲಕರ ಬಗ್ಗೆ ಮಾತನಾಡುವ, ಏಕೆಂದ್ರೆ ಮಾನಸಿಕವಾಗಿ ಪಾಲಕರಿಗೂ ಬಹಳ ಸಮಸ್ಯೆ ಆಗಿರುತ್ತೆ. ಹೌ ಮೆಂಟಲಿ ಸ್ಟ್ರಾಂಗ್ ಅವರು ಇರಬೇಕು, ಈ ಕೇಳುಗರಲ್ಲಿ ಈ ಒಂದು ಸಂದರ್ಶನ ಎಷ್ಟೋ ಪಾಲಕರು ಕೇಳ್ತಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಹೆಂಗಿರಬೇಕು, ಅಂಡ್ ನೀವು ಅವರನ್ನ ಹೇಗೆ ಕೌನ್ಸಿಲ್ ಮಾಡ್ತೀರಾ ಆಸ್ ಅ ಡಾಕ್ಟರ್?
1: ಸಾಕಷ್ಟು ಪೇರೆಂಟ್ ಸಪೋರ್ಟ್ ಗ್ರೂಪ್ಸು ಇದಾವೆ ಆಟಿಸಮ್ ಚಿಲ್ಡ್ರನ್ಸ್ಗೆ. ಈ ಆಟಿಸಮ್ ಚಿಲ್ಡ್ರನ್ಸ್ ಯಾರೇ, ನಿಮ್ಮ ಮಗು ನಿಮಗ್ ಮುಖ್ಯ. ದ ಮೇನ್ ಥಿಂಗ್ ಇಸ್ ಯು ಸಪೋರ್ಟ್ ಯುವರ್ ಚೈಲ್ಡ್. ಯಾರೇ ಏನೇ ಅಂದ್ರೂ ಅದನ್ನ ಮನಸ್ಸಿಗೆ ಹಚ್ಕೊಂಡು ಮಗುವಿಗೆ ಹೊಡಿಯೋದಾಗ್ಲಿ, ಮಗು ಮೇಲೆ ಫ್ರಸ್ಟ್ರೇಷನ್ ತೋರಿಸೋದಾಗ್ಲಿ, ಮಗುವಿಗೆ ಇದು ಮಾಡೋದ್ ತಪ್ಪಾಗತ್ತೆ. ನೀವು ನಿಮ್ಮ ಮಗುವಿಗೆ ಎಲ್ಲಾ ರೀತಿಯ ಸಪೋರ್ಟ್, ಅವ್ರಿಗೆ ಏನ್ ಮಾಡ್ಬೇಕು ಅದು ಬಹಳ ಮುಖ್ಯ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಕ್ಕಿಂತ ಸಪೋರ್ಟಿಂಗ್ ಯುವರ್ ಚೈಲ್ಡ್ ಅಟ್ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್.
0: ಪಾಲಕರು ಮಕ್ಕಳಿಗೆ ಬಡಿಬಾರದು ಅಂತ ತಾವು ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಪಾಲಕರು ಮಾಡುವ ತಪ್ಪುಗಳು ಯಾವುವು ವಿತ್ ರೆಸ್ಪೆಕ್ಟ್ ಟು ಆಟಿಸ್ಟಿಕ್ ಕಿಡ್, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಕರೆಕ್ಷನ್ ಮಾಡೋ ಮುಂಚೆ ತಾಯಿ ಕನೆಕ್ಟ್ ಆಗಬೇಕು. ವೆರಿ ಇಂಪಾರ್ಟೆಂಟ್ ದಟ್ ವಿ ಕನೆಕ್ಟ್ ವಿತ್ ದ ಚೈಲ್ಡ್ ಬಿಫೋರ್ ಕರೆಕ್ಟಿಂಗ್. ನೀವು ಯಾವುದೇ ಮಗು ಆಗಲಿ, ಇನ್ ಆಟಿಸಮ್ ಆಗಲಿ, ನಾರ್ಮಲ್ ಆಗಲಿ, ನ್ಯೂರೋ ಟಿಪಿಕಲ್ ಅಂತೀವಿ, ನೀವು ಡೈವರ್ಜೆಂಟ್ ಅಂತೀವಿ, ಒಂದು ಕನೆಕ್ಷನ್ ಬೆಳೆಸ್ಕೊಳೋದು ಬಹಳ ಮುಖ್ಯ. ಕರೆಕ್ಷನ್ ಮಾಡೋ ಮುಂಚೆ ನಿಮ್ಗೆ ಆ ಕನೆಕ್ಷನ್ ಇರಬೇಕು. ತಾಯಿ ಒಂದ್ಸರಿ ಬಡಿದ್ರು ಒಂದು 10 ಸರಿ ಪ್ರೀತಿ ಮಾಡಿರ್ತಾರೆ, ಅವಾಗ ಮಗುವಿಗೆ ಹೌದು ನನ್ನ ತಾಯಿ ನಂಗೆ ಕರೆಕ್ಟ್ ಮಾಡ್ತಾ ಇದ್ದಾರೆ, ನಂದು ಒಂದು ತಪ್ಪಾಗಿದೆ ಅಂತ ಅರಿವಿಕೆ ಇರುತ್ತೆ. ಈ ಮಕ್ಕಳಿಗೆ ಮೆಲ್ಟ್ ಡೌನ್ಸ್ ಅನ್ನೋದಂದ್ರೆ ತುಂಬ ಇದು, ಅವ್ರು ಸಡನ್ ಆಗಿ ತುಂಬ ಸೌಂಡ್ ಬಂತು ಅಥವಾ ಹೊರಗಡೆ ಎಲ್ಲ ಕರ್ಕೊಂಡು ಹೋದ್ರೆ ಅವ್ರಿಗೆ ಅದು ಸ್ಟಿಮ್ಯುಲಸ್ ಕಂಟ್ರೋಲ್ ಆಗೋದಿಲ್ಲ. ಸೊ ದೇ ಹ್ಯಾವ್ ಮೆಲ್ಟ್ ಡೌನ್ಸ್. ಆ ಟೈಮಲ್ಲಿ ನಾವು ಅವರಿಗೆ ಝೋನ್ಸ್ ಆಫ್ ಬಿಹೇವಿಯರ್ ಅಂತೀವಿ, ನಮ್ದು ಹೆಂಗೆ ಟ್ರಾಫಿಕ್ ಸಿಗ್ನಲ್ ಇರ್ತಾವಲ್ಲ ರೆಡ್ ಎಲ್ಲೋ ಗ್ರೀನ್, ಹಂಗೆ ಬಿಹೇವಿಯರ್ ಅಲ್ಲೂ ರೆಡ್ ಎಲ್ಲೋ ಗ್ರೀನ್. ರೆಡ್ ಝೋನ್ ಅಂದ್ರೆ ತಾಯಿ ಮಗು ಇವಾಗ ಕಂಟ್ರೋಲ್ ಆಗೋದೇ ಇರೋದಿಲ್ಲ. ಮಗು ರೆಡ್ ಝೋನ್ ಅಲ್ಲಿ ಇದ್ದಾಗ ತಾಯಿ ಕೂಡ ರೆಡ್ ಝೋನ್ ಹೋದ್ರೆ ಪಕ್ಕವರೆಲ್ಲ ನೋಡ್ಕೊಂಡು ಮಾತಾಡೋದಾಗತ್ತೆ. ಆ ಟೈಮಲ್ಲಿ ನೀವು ಗ್ರೀನ್ ಝೋನ್ ಅಂದ್ರೆ ಹಸಿರು ಝೋನ್ ಅಲ್ಲಿ ಇರಬೇಕು. ಯು ಶುಡ್ ಬಿ ವೆರಿ ಕಾಮ್. ತಾಯಿ ಮೆಲ್ಟ್ ಡೌನ್ ಆದ ತಕ್ಷಣ ನೀವು ಅವನ್ ಸಿಟ್ಟಿಗೇರಿದ ಅಂತ ನೀವು ಸಿಟ್ಟಿಗೇರಿದ್ರೆ ಫುಲ್ ಇದಾಗೋಗುತ್ತೆ. ನೀವು ಆ ಟೈಮಲ್ಲಿ ಕೂಲ್ ಡೌನ್ ಆಗ್ಬೇಕು. ಅವನ್ ಯಾವಾಗ ಗ್ರೀನ್ ಝೋನ್, ಅವ್ನ್ ಯಾವಾಗ ಕಾಮ್ ಡೌನ್ ಆಗ್ತಾನಲ್ಲ, ಅವಾಗ ನೀವು ಅವನಿಗೆ ಹೇಳ್ಬೇಕು, ನೋಡು ನೀನ್ ಮಾಡಿದ ತಪ್ಪಿತ್ತು, ಅಲ್ಲಿ ನೀನ್ ಹಿಂಗ್ ಇದ್ ಮಾಡಿದ್ದಿ, ಹಿಂಗ್ ಹಿಂಗ್ ಪ್ರಾಬ್ಲಮ್ ಆಗಿತ್ತು. ಸೊ ವೆನ್ ಎವರ್ ವಿ ಆರ್ ಒಂದು ಬಿಹೇವಿಯರ್ ಅನ್ನ ಕರೆಕ್ಟ್ ಮಾಡ್ಬೇಕಾದ್ರೆ ಮಗು ಯಾವ ಝೋನ್ ಅಲ್ಲಿ ಇದ್ದಾನೆ, ಹಸಿರು ಝೋನ್ ಅಲ್ಲಿದ್ದಾನೋ, ಕೆಂಪು ಝೋನ್ ಅಲ್ಲಿದ್ದಾನೋ, ಹಳದಿ ಝೋನ್ ಅಲ್ಲಿದ್ದಾನೋ ಅಂತ ನೋಡ್ಬೇಕು. ಅವ್ನ್ ಕೆಂಪು ಝೋನ್ ಅಲ್ಲಿದ್ದಾಗ ನೀವು ಹಸಿರು ಝೋನ್ ಅಲ್ಲಿ ಇರ್ಬೇಕು, ಅವಾಗ ಅದೊಂದು ಇದಾಗತ್ತೆ. ಇಬ್ರು ರೆಡ್ ಝೋನ್ ಅಲ್ಲಿ ಕಿರ್ಚಾಡೋದಾಗತ್ತೆ, ಸ್ಕ್ರೀಮಿಂಗ್, ಶೌಟಿಂಗ್, ಎಲ್ಲಿಂಗ್ ಆಗೋಗುತ್ತೆ. ಸೊ ಝೋನ್ಸ್ ಇಸ್ ವೆರಿ ಇಂಪಾರ್ಟೆಂಟ್.
0: ಈ ಝೋನ್ ಗಳ ಬಗ್ಗೆ ತಾವು ತಿಳಿಸುವಾಗ ಈ ಒಂದು ಆಟಿಸಮ್ ಅನ್ನೋ ವಿಷಯ ಬಹಳ ಒಂದು ದೊಡ್ಡದಾದಂತಹ ವಿಷಯ ನೋಡ್ಲಿಕ್ಕೆ ಹೋದ್ರೆ, ಅಂತ ಸಂದರ್ಭದಲ್ಲಿ ಆಟಿಸ್ಟಿಕ್ ಮಕ್ಕಳು ಮುಂದೆ ಸ್ವತಂತ್ರವಾಗಿ ಬಾಳ್ಬಹುದಾ, ಒಂದು ಮುಖ್ಯವಾದ ಪ್ರಶ್ನೆ. ವೈದ್ಯರಾದ ನೀವು ಏನ್ ಹೇಳಿಕ್ಕೆ ಇಷ್ಟ?
1: ಆಟಿಸಮ್ ಮಕ್ಕಳಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟು, ಎಲ್ಲ ಮಕ್ಕಳಿಗೂ ಒಂದು ಸ್ಟ್ರೆಂತ್ ಅಂದ್ರೆ ಅವ್ರದ್ದೊಂದು ಶಕ್ತಿ, ಒಂದು ಮತ್ತೆ ಒಂದು ವೀಕ್ನೆಸ್ ಇರುತ್ತೆ, ತಮ್ಮ ಮಕ್ಕಳಿಗಿರೋ ಸ್ಟ್ರೆಂತ್ ಏನು ಅದನ್ನ ನೋಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಡೆಫಿನೆಟ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಇರ್ಲಿಕ್ಕೂ ಸಾಧ್ಯ, ನಾರ್ಮಲ್ ಮಕ್ಕಳಿಗಿಂತ ಜಾಸ್ತಿ ಕೂಡ ಅಚೀವ್ ಮಾಡಬಹುದು. ಬಿಕಾಸ್ ಅವ್ರದ್ದು ನೀವು ಈಗಾಗಲೇ ಹೇಳಿದಂಗೆ ಬ್ರೈನ್ ಡೆವಲಪ್ಮೆಂಟ್ ಐಕ್ಯೂ ಅಲ್ಲಿ ಹೆಚ್ಚಾಗಿ ತೊಂದರೆ ಇರೋದಿಲ್ಲ. ಸಮಟೈಮ್ಸ್ ಕೆಲವು ಆಟಿಸ್ಟಿಕ್ ಮಕ್ಕಳು ವಿಲ್ ಬಿ ವೆರಿ ಹೈ ಫಂಕ್ಷನಿಂಗ್. ಸೊ ಅವ್ರಿಗೆ ಕರೆಕ್ಟ್ ಸಪೋರ್ಟ್ ಕೊಟ್ಟು ಅವ್ರಿಗೆ ಆದಷ್ಟು ಬೇಗ ಇಂಡಿಪೆಂಡೆಂಟ್ ಮಾಡೋದು ಬಹಳ ಮುಖ್ಯ. ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ಇಂಡಿಪೆಂಡೆನ್ಸ್ ಅನ್ನೋದು ಹೇಳಿಸ್ಕೊಡ್ಬೇಕು. ಅಂದ್ರೆ ತನ್ನ ತನ್ನಷ್ಟಿಗೆ ತಾನು ಬಟ್ಟೆ ಹಾಕೊಳೋದು, ತನ್ನಷ್ಟಿಗೆ ತಾನು ರೆಡಿ ಆಗೋದು, ಸ್ಟಾರ್ಟಿಂಗ್ ಇಂದ ಇಂಡಿಪೆಂಡೆನ್ಸ್ ಕಲ್ಸ್ಕೊಡ್ತಾ ಇದ್ರೆ ದಟ್ ವಿಲ್ ವರ್ಕ್. ನಾನು 10 ವರ್ಷಕ್ಕೆ ನಾನು ಇವಾಗ ಇಂಡಿಪೆಂಡೆಂಟ್ ಮಾಡ್ತೀನಿ

0: ಅಂದ್ರೆ ಅವ್ಗೆ ಬಹಳ ಕಷ್ಟ ಆಗುತ್ತೆ. ನೀನ್ ಎರಡ್ ವರ್ಷದಿಂದನೂ ಅವನಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಅವ್ರು ಇಂಡಿಪೆಂಡೆಂಟ್ ಆಗೋ ಸಾಧ್ಯತೆ ಇದೆ.
1: ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಆರ್ಟಿಸ್ಟಿಕ್ ಕಿಡ್ಸ್ ಕೆಲವು ವಿಷಯಗಳಲ್ಲಿ ಮ್ಯಾಥ್ಸ್ ಇರಬಹುದು ವಿಭಿನ್ನ ಕ್ಷೇತ್ರದಲ್ಲಿ ಬಹಳ ಉತ್ತೀರ್ಣರಾಗಿರ್ತಾರೆ ಅಥವಾ ಬಹಳ ಶಾರ್ಪ್ ಆಗಿರ್ತಾರೆ. ಕೆಲವು ಉದಾಹರಣೆಗಳು ಎಕ್ಸಾಂಪಲ್ಸ್ ಕೊಡಬಹುದಾ ಇನ್ ವಿಚ್ ಇದರಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಇಂಟೆಲಿಜೆಂಟ್ ಇರ್ತಾರೆ ಅಂತ ಫಾರ್ ಸಮ್ ಕ್ಲಿಯರಿಟಿ.
0: ಪ್ರತಿಯೊಂದು ಆರ್ಟಿಸ್ಟಿಕ್ ಮಗು ಅವ್ರದೇ ಆದ ಸ್ಟ್ರೆಂತ್ಸ್ ಇರ್ತವೆ. ಆಸ್ ಪೇರೆಂಟ್ಸ್ ಅವ್ರದ್ದು ಏನ್ ಸ್ಟ್ರೆಂತ್ ಅಂತ ನಾವು ಇದು ಮಾಡಬೇಕು. ಕೆಲವೊಬ್ರು ಗಣಿತದಲ್ಲಿ ಬಹಳ ಅಚ್ಚುರುಕಿದ್ರೆ, ಕೆಲವೊಬ್ರು ಈ ಮೆಷಿನರಿ ಮೇಲೆ ಆಟೋಮೊಬೈಲ್ ಮಷಿನ್ ಇರ್ಬೋದು ಮೋಟರ್ ಮೇಲೆ ತುಂಬಾ ಇಷ್ಟ ಇರುತ್ತೆ. ಸಾಕಷ್ಟು ಜನ ಹೇಳ್ತಾರೆ ಇವನ್ ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಆರ್ಟಿಸ್ಟಿಕ್, ಅವನ ಸ್ಕೂಲಿಂದ ತೆಗೆದಿದ್ದು, ಅವನ ಇಂಟೆಲಿಜೆಂಟ್ ನೋಡಿದ್ರೆ ನಾರ್ಮಲ್ ಕಿಂತ 140, ಹೀಸ್ ಒನ್ ಆಫ್ ದ ಹೈ ಐಕ್ಯೂ ಪೀಪಲ್, ಬಟ್ ಹೀಸ್ ಸೋಷಿಯಲ್ ಕಮ್ಯುನಿಕೇಶನ್ ಕಮ್ಮಿ ಇತ್ತು ಅಂತ ಹೇಳ್ತಾರೆ. ಇವನ್ ಇವಾನ್ ಮಸ್ಕ್, ದೇ ಆರ್ ಆಲ್ ಗುಡ್ ಇನ್ ದೇರ್ ಫೀಲ್ಡ್, ದೇ ಸೇ ದೇ ಹ್ಯಾವ್ ಆರ್ಟಿಸ್ಟಿಕ್ ಟ್ರೇಡ್ಸ್. ಟ್ರೇಡ್ಸ್ ಅಂದ್ರೆ ಸ್ವಲ್ಪ ಫೀಚರ್ಸ್ ಆಫ್ ಆರ್ಟಿಸ್ಟಿಕ್. ಸೊ ಅವ್ರಿಗೆ ಎಲ್ಲಿ ಸಪೋರ್ಟ್ ಕೊಡ್ತೀವಿ ಅವಾಗ ಸಪೋರ್ಟ್ ಕೊಟ್ಟದ್ರಲ್ಲಿ ಈ ಮಕ್ಕಳು ಸ್ವತಂತ್ರವಾಗೂ ಆಗಬಹುದು, ಇನ್ಫ್ಯಾಕ್ಟ್ ನಾರ್ಮಲ್ ಮಕ್ಕಳಿಗಿಂತ ಮುಂದೆ ಹೋಗೋ ಪಾಸಿಬಿಲಿಟೀಸು ಹೆಚ್ಚಿರುತ್ತದೆ. ನಮ್ಮ ಮೇಲೆ ತಾಯಿ ಮತ್ತೆ ನಮ್ಮ ಸಮಾಜ ಅವ್ರಿಗೆ ಹೇಗೆ ಸಪೋರ್ಟ್ ಕೊಡ್ತೀವಿ, ಬರೀ ಪೇರೆಂಟ್ಸ್ ಅಲ್ಲ, ಆಸ್ ಅ ಸೊಸೈಟಿ ನಾವು ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಹೆಚ್ಚು ಸಾಕಷ್ಟು ಬಾರಿ ಆಟಿಸಮ್ ಮಕ್ಕಳಿಗೆ ಪಾರ್ಕಿಗೆ ಕರ್ಕೊಂಡು ಹೋದ್ರೆ ಈ ಮಕ್ಕಳಿಗೆ ಯಾಕೆ ಕರ್ಕೊಂಡು ಬಂದಿದೆ, ಇವರೆಲ್ಲ ಮನೇಲಿ ಕೂಡ ಹಾಕಬೇಕು, ಮನೇಲಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಈ ಮಕ್ಕಳಿಗೆ ಸೋಷಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳ್ತೀನಿ, ಸಾಯಂಕಾಲ ಒಂದು 2 ತಾಸು ಹೊರಗಡೆ ಕರ್ಕೊಂಡು ಹೋಗ್ರಿ. ಮನೆ ಒಳಗೆ ಆಟ ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸಿಗೆ ಸಾಕಷ್ಟು ಇದೆ, ಹೊರಗಡೆ ಕರ್ಕೊಂಡು ಹೋಗ್ರಿ. ಬಿಸಿಲಲ್ಲಿ ಮಕ್ಕಳು ಆಟ ಆಡಬೇಕು, 4 to 6 hours ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ರಿ. ಅವ್ರು ಗಸರ್ಗುಂಡಿನೋ ಅಥವಾ ಜೋಪಾಳೆ ಆಡ್ಬೇಕಾದ್ರೆ ಅವ್ರ ನಂಬರಿಗೆ ವೇಟ್ ಮಾಡೋದು, ಅಲ್ಲಿ ನಂಬರ್ ತಗೊಂಡು ನಿಲ್ಕೊಳೋದು, ಅವ್ರ ಜೊತೆ ಹೊಂದ್ಕೊಂಡು ಆಟಾಡೋದು, ಇವೆಲ್ಲ ಬೆಳವಣಿಗೆ ಬಹಳ ಮುಖ್ಯ.
1: ಅಂತ ಸಂದರ್ಭದಲ್ಲಿ ಈ ಒಂದು ಸಂದರ್ಶನದ ವೇಳೆ ಪ್ರಾರಂಭದಲ್ಲಿ ನಾನು ಹೇಳಿದೆ ಇದು ಕ್ಯೂರೇಬಲ್, ಅದಕ್ಕೆ ನೀವು ಹೇಳಿದ್ರಿ ಸಪೋರ್ಟ್ ಅಂತ. ಯಾವ ರೀತಿಯ ಸಪೋರ್ಟ್ ಪಾಲಕರು ಕುಟುಂಬದವರು ಹಾಗೂ ಸರ್ಕಾರ ಮಾಡ್ತಾ ಇದೆ ಆಟಿಸಮ್ಗೆ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನ್ ಹೇಳಿ?
0: ಫಸ್ಟ್ ನಾವು ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ, ಮನೇಲಿ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಬೇಕು. ಸಾಕಷ್ಟು ಥೆರಪಿ ಸೆಂಟರ್ ಕೂಡ ಬರ್ತಿದೆ, ಸ್ಪೀಚ್ ಥೆರಪಿ ಅಂದ್ರೆ ಭಾಷೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ. ಆಕ್ಯುಪೇಷನಲ್ ಥೆರಪಿ ಹೆಚ್ಚಾಗಿ ಡೇ ಟು ಡೇ ಸ್ಕಿಲ್ಸ್, ಎಡಿ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಬಗ್ಗೆ, ಅದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಿದೆ. ಕೆಲವು ಪ್ಲೇ ಥೆರಪಿ ಕೂಡ ಸೇರ್ತಾ ಇದೆ, ಕೆಲವೊಬ್ಬರಿಗೆ ಫಿಸಿಯೋಥೆರಪಿನೂ ಬೇಕಾಗುತ್ತೆ. ಹಿಂಗೆಲ್ಲ ಥೆರಪಿಗಳಿರ್ತವೆ, ದಿಸ್ ಆರ್ ಆಲ್ 40-50 sessions ಇರ್ತಾವೆ. ಬಟ್ ಇದಕ್ಕಿಂತ ಜಾಸ್ತಿ ಮನೇಲಿ ಇವೆಲ್ಲ ಕಂಟಿನ್ಯೂ ಮಾಡೋದು, ಹಂಗೆ ಅವ್ರಿಗೆ ಸಪೋರ್ಟ್ ಮಾಡೋದು. ಮತ್ತು ಅವ್ನು ಏನು ವೀಕ್, ಎಲ್ಲ ಮಗುಗೂ ಒಂದು ಸ್ಟ್ರೆಂತ್ ಒಂದು ವೀಕ್ನೆಸ್ ಇರುತ್ತೆ, ಅವ್ನ ಸ್ಟ್ರೆಂತ್ಗೆ ಜಾಸ್ತಿ ಅಪರ್ಚುನಿಟೀಸ್ ಕೊಡಬೇಕು. ಮತ್ತು ಅವನು ಏನು ವೀಕ್ನೆಸ್ ಇದೆಯಲ್ಲ ಆ ವೀಕ್ನೆಸ್ ಅವನಿಗೆ ಕಮ್ಮಿ ಮಾಡಿಸ್ಬಾರ್ದು, ಅದೊಂದು ಚಾಲೆಂಜ್ ಅಂತ ತಗೊಂಡು ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಈ ಮಕ್ಕಳಿಗೆ.
1: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಶನದಲ್ಲಿ ಆಟಿಸಮ್ ಕುರಿತು ಬಹಳಷ್ಟು ವಿಷಯಗಳನ್ನು ನಾವು ಮಾತನಾಡಿದ್ವಿ. ಈಗ ಆಸ್ಪತ್ರೆ ಬಗ್ಗೆ ಮಾತನಾಡೋಣ. KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯಲ್ಲಿ ತಾವು ಅಸೋಸಿಯೇಟ್ ಪ್ರೊಫೆಸರ್ ನ್ಯೂರೋ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್. ವಿತ್ ರಿಸ್ಪೆಕ್ಟ್ ಟು ಆಟಿಸಮ್ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಫೆಸಿಲಿಟೀಸ್ ಇದೆ, ಸ್ವಲ್ಪ ತಿಳಿಸಿ.
0: ಪ್ರತಿ ಬುಧವಾರ ನಮ್ದು ನ್ಯೂರೋ ಡೆವಲಪ್ಮೆಂಟ್ ಕ್ಲಿನಿಕ್ ನಡೆಯುತ್ತೆ ಬೆಳಗ್ಗೆ 9-1 ಗಂಟೆವರೆಗೂ. ಇಂಥ ಮಕ್ಕಳಿಗೆ ಸ್ಪೆಷಲ್ ಅಸೆಸ್ಮೆಂಟ್ ಮಾಡ್ತೀವಿ. ಫಸ್ಟ್ ಥಿಂಗ್ ವೆನ್ ಈ ಮಕ್ಕಳು ಬಂದ ತಕ್ಷಣ ಪ್ರಾಪರ್ ಅಸೆಸ್ಮೆಂಟ್ ಮಾಡೋದು, ಅಂದ್ರೆ ಇವ್ರಿಗೆ ಏನ್ ಬೆಳವಣಿಗೆಯಲ್ಲಿ ಏನ್ ಕೊರತೆ ಇದೆ, ಬೆಳವಣಿಗೆ ಮೈಲ್ ಸ್ಟೋನ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಮತ್ತೆ ಕೆಲವು ಟೆಸ್ಟ್ ಗಳಿದಾವೆ, MCHAT ಆಗ್ಲಿ, ಈಸಾ, ದೀಸ್ ಆರ್ ಕಾಮನ್ ಸ್ಟ್ಯಾಂಡರ್ಡ್ ಟೆಸ್ಟ್ಸ್ ಗಳಿರ್ತವೆ. ವಿ ಯೂಸ್ ದಿಸ್ ಟೆಸ್ಟ್ ಟು ಫಸ್ಟ್ ಥಿಂಗ್ ವಾಟ್ ವಿ ಡೂ ಇಸ್ ವೆದರ್ ದೇ ಆರ್ ಆರ್ಟಿಸ್ಟಿಕ್ ಆರ್ ಸಮ್ ಫೀಚರ್ಸ್ ಇದೆಯಾ, ಅವ್ರ ಬರೇ ಲ್ಯಾಂಗ್ವೇಜ್ ಡಿಲೇ ಮಾತ್ರ ಇದೆಯಾ ಅನ್ನೋದು ಫಸ್ಟ್ ಕಂಡು ಹಿಡಿತೀವಿ. ಒನ್ಸ್ ಅಸೆಸ್ಮೆಂಟ್ ಆದ್ಮೇಲೆ ಅಲ್ಲಿ ನಮ್ಮ ಫಿಸಿಯೋಥೆರಪಿ ಯೂನಿಟ್, ಸೈಕಾಲಜಿ ಯೂನಿಟ್, ಪೇರೆಂಟ್ ಸಪೋರ್ಟ್ ಯೂನಿಟ್ ಕೂಡ ಇದೆ. ಈ ಮಕ್ಕಳಿಗೆ ಯಾವ ರೀತಿಯ ಸಪೋರ್ಟ್ ಬೇಕಾಗುತ್ತೋ ಅವೆಲ್ಲ ನಾವು ಒದಗಿಸ್ಕೊಡ್ತೀವಿ.
1: ಮಕ್ಕಳಿಗೂ ಆಯ್ತು, ಈಗ ಪಾಲಕರಿಗೂ ತಾವು ಏನಾದರೂ ಒಂದು ಮೆಂಟಲಿ ಅವರಿಗೆ ಪ್ರಿಪೇರ್ ಮಾಡುವಂತೆ ಕೌನ್ಸಿಲ್ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಬಿಕಾಸ್ ಪಾಲಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ.
0: ಪೇರೆಂಟ್ಸ್ ಅವ್ರು ಸ್ಟ್ರಾಂಗ್ ಇರೋದು ಬಹಳ ಮುಖ್ಯ ಈ ವಿಷಯದಲ್ಲಿ. ನಮ್ದು ಪೇರೆಂಟಲ್ ಕ್ಲಿನಿಕ್ಕು ಮಾಡ್ತಿದ್ದೀವಿ, ಸೈಕಾಲಜಿಸ್ಟ್ ಇದ್ದಾರೆ, ಹೂ ವಿಲ್ ಸಪೋರ್ಟ್ ದೆಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅವ್ರಿಗೆ ಏನೇ ಕೊರತೆ ಅನ್ಸಿದ್ರು, ಮೆನಿ ಟೈಮ್ಸ್ ಏನಾಗಿರುತ್ತೆ, ಅವ್ರು ಸುಮಾರು ಸರಿ ಥೆರಪೀಸ್ ಬರ್ತಾರೆ, ತಿಂಗಳಾನ್ಗಟ್ಲೆ ಬರ್ತಾರೆ, ಸಡನ್ಲಿ ಅವ್ರಿಗೆ ಏನನ್ಸುತ್ತೆ, ಹಾ ಈಗ ಬೇಡ ನಮಗೆ, ಬಿಟ್ಬಿಡ್ತೀವಿ ಅಂತ. ಹಂಗೆ ಬಿಟ್ಟ ತಕ್ಷಣ ಇದೇನು, ನಾವು 60-70% ಇಂಪ್ರೂವ್ ಆಗಿರೋ ಮಕ್ಕಳು ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಆಗುತ್ತೆ. ಇಟ್ ಈಸ್ ಕನ್ಸಿಸ್ಟೆಂಟ್ಲಿ ದೇ ಹ್ಯಾವ್ ಟು ಕಮ್ ಫಾರ್ ಥೆರಪೀಸ್. ಇದು ಒಂದು ದಿವಸ ಒಂದು ಥೆರಪಿ ಎರಡು ಥೆರಪಿ ಸೆಷನಲ್ಲಿ ಮುಗಿಯೋ ಕಂಡೀಷನ್ ಅಲ್ಲ, ಕೆಲವೊಂದು ಸರಿ ಅವ್ರಿಗೆ ಲೈಫ್ ಲಾಂಗ್ ಸಪೋರ್ಟ್ ಬೇಕಾಗತ್ತೆ. ಸೊ ಒನ್ಸ್ ವಿ ಸ್ಟಾರ್ಟ್ ದ ಥೆರಪಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಕಂಟಿನ್ಯೂ ಮಾಡೋದು. ಮೇ ಬಿ ದ ಫ್ರೀಕ್ವೆನ್ಸಿ ಕಮ್ಮಿ ಆಗ್ಬೋದು, ದಿನ ತಗೊಳೋದು ಬೇಕಿದ್ರೆ ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ, ಡಸಂಟ್ ಮೀನ್ ದಟ್ ನಾನು 10 sessions ಕೊಟ್ಟೆ, 20 sessions ಕೊಟ್ಟೆ, ಇವಾಗ ಆಗ ಹೋಗ್ಬಿಡ್ತು, ಈಗ ನಾವು ನಾರ್ಮಲ್ ಆದ್ವಿ, ಹಂಗಿರಲ್ಲ. ಸಮ್ ಬಿಟ್ ಆಫ್ ಸಪೋರ್ಟ್ ಫಾರ್ ದ ಚೈಲ್ಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಅಂಡ್ ಪೇರೆಂಟ್ ಸಪೋರ್ಟ್ ಗ್ರೂಪ್ಸು ಮಾಡ್ತಾ ಇದ್ದೀವಿ. ಸೊ ಇಂಥ ಪೇರೆಂಟ್ಸ್ ವಿಲ್ ಕನೆಕ್ಟ್ ಟುಗೆದರ್. ಸೊ ಒನ್ಸ್ ಅ ಮಂತ್ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಒನ್ ಪೇರೆಂಟ್ ಸಪೋರ್ಟ್ ಗ್ರೂಪ್ ಫಾರ್ ಸಚ್ ಚಿಲ್ಡ್ರನ್ಸ್.
1: ಉತ್ತಮ. ತಮ್ಮ ಅನುಭವದ ಪ್ರಕಾರ ಆಟಿಸಮ್ ಕುರಿತು ಏನಾದರೂ ಒಂದು ಸ್ಮಾಲ್ ಸಕ್ಸೆಸ್ ಸ್ಟೋರಿ ಹೇಳ್ಕೋಬಹುದಾ, ವಿಚ್ ವಿಲ್ ಮೋಟಿವೇಟ್ ದ ಲಿಸ್ನರ್?
0: ಸೊ ಈ ತಾಯಿ ಬೆಳಗಾಂ ಪ್ರಾಪರ್ ಅಲ್ಲ, ಇಲ್ಲೇ ಹಳ್ಳಿಯಿಂದ ಬಂದಿತ್ತು, 1.5 ವರ್ಷಕ್ಕೆ ಬಂದಿದ್ರು. ತಾಯಿಗೆ ಅನಿಸ್ತು ಮಗು ಕಣ್ಣಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಜಾಸ್ತಿ ನಗೋದಿಲ್ಲ, ಹಂಗಂತ. ನಾವು ಇಮಿಡಿಯೇಟ್ಲಿ ವಿ ಸಾ ದ ಸಿಂಪ್ಟಮ್ಸ್. 1.5 ವರ್ಷ ಮಕ್ಕಳು

0: ಮಾತಾಡ್ತಾ ಇರು, ಆದಷ್ಟು ಅವನ ಜೊತೆಗೆ ಮಾತಾಡು, ಅವನಿಗೆ ಇದು ಮಾಡು, ಮತ್ತೆ ಮೊಬೈಲ್ ಜಾಸ್ತಿ ಕೊಡ್ತಾ ಇದ್ರು ಈ ಮಕ್ಕಳಿಗೆ. ವಿ ಸ್ಟ್ರಿಕ್ಟ್ಲಿ ಟೋಲ್ಡ್ ಸ್ಟ್ರಾಪ್ ಮೊಬೈಲ್ ಅಂಡ್ ಸ್ಟಾರ್ಟ್ ಟಾಕಿಂಗ್ ಟು ದ ಚೈಲ್ಡ್. ಮಾತಾಡ್ತಾ ಇರು, ಆದಷ್ಟು ಮಗುಗೆ ಹೊರಗಡೆ ಕರ್ಕೊಂಡು ಹೋಗು, ಬೇರೆ ಮಕ್ಕಳ ಜೊತೆ ಮಿಂಗಲ್ ಮಾಡ್ಲಿಕ್ಕೆ ಕೊಡು. ಸೊ ವಾಟ್ ವಿ ಸಾ ಇಟ್ ಸ್ಲೋಲಿ ಸ್ಲೋಲಿ ಒನ್ಸ್ ದ ಮೊಬೈಲ್ ಸ್ಟಾಪ್ ಮಾಡಿದ ತಕ್ಷಣ ಸಾಕಷ್ಟು ಪರಿವರ್ತನೆ ಬಂತು. ಒಂದೆರಡು ತಿಂಗಳಲ್ಲಿ ಮಗು ಸ್ವಲ್ಪ ಐ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಆಯಿತು. ಇಲ್ಲಿ ನಾವು ಥೆರಪಿ ಬೇಗ ಶುರು ಮಾಡಿದ್ವಿ, ಅದು ಪೇರೆಂಟ್ ಆಸ್ ಅ ಥೆರಪಿಸ್ಟ್ ಇಟ್ಕೊಂಡಿದ್ವಿ. ವಿ ಡಿಂಟ್ ಟೇಕ್ ಹೆಲ್ಪ್ ಆಫ್ ಅದರ್ ಥೆರಪಿಸ್ಟ್. ವಿ ಟೋಲ್ಡ್ ತಾಯಿ ಎಜುಕೇಟೆಡ್ ಇದ್ದಲು, ನೀನೇ ಥೆರಪಿಸ್ಟ್ ಅಂತ ಹೇಳಿದ್ವಿ. ನೀನು ಅವಳಿಗೆ ಥೆರಪಿ ಕೊಡಬೇಕು, ಮಾತಾಡ್ತಾ ಇರು, ಬೇರೆ ಮಕ್ಕಳ ಜೊತೆಗೆ ಬೆರಗು, ಆಟಿಗೆ ಸಾಮಾನು ತಗೊಂಡು ನೀನು ಅವನ ಜೊತೆ ಕುತ್ಕೊಂಡು ಪ್ಯಾರಲಲ್ ಪ್ಲೇ, ಅವ್ನು ಆಡ್ತಿದ್ದಾನೆ ಅವ್ನ ಪಕ್ಕದಲ್ಲಿ ನೀನು ಕುತ್ಕೊಂಡು ಆಟಾಡು, ದಟ್ ಇಸ್ ಕಾಲ್ಡ್ ಆಸ್ ಪ್ಯಾರಲಲ್ ಪ್ಲೇ ಅಂತೀವಿ. ನೀನು ಅವನ ಜೊತೆಗೆ ಆಟಾಡು, ಒಂದೊಂದು ಸಾಮಾನು ನೀನು ಅವನಿಗೆ ಕೊಡು. ಬಾಲ್ ಆಟ, ಚೆಂಡ್ ಆಟ ಇಸ್ ದ ಬೆಸ್ಟ್ ಆಕ್ಚುಲಿ. ಚೆಂಡ್ ಆಟದಲ್ಲಿ ನೀನು ಚೆಂಡು ನೋಡ್ತಿರ್ತೀಯ, ಕಣ್ಣು ನೋಡ್ತಾ ಇರ್ತೀಯ. ಸೊ ಐ ಕಾಂಟ್ಯಾಕ್ಟ್ ಬೆಸ್ಟ್ ಡೆವಲಪ್ ಆಗೋದು ಚೆಂಡ್ ಆಟ. ನಾವು ಒಂದು ವರ್ಷದ ಮಕ್ಕಳು ಚೆಂಡ್ ಆಟ ಆಡ್ತಾರೆ. ಸೊ ವಿ ಸ್ಟಾರ್ಟ್ ಹರ್ ಸಮ್ ಪ್ಲೇಸ್ ಲೈಕ್ ಚೆಂಡ್ ಆಟ ಆಗೋದು, ಇದು ಬಿಲ್ಡಿಂಗ್ ಬ್ಲಾಕ್ಸ್ ತಗೊಂಡು ಆಟಾಡೋದು. ಏನಿದ್ರು ನೀನು ಅವ್ನ ಮುಂದೆ ಕುತ್ಕೊಂಡು ಆಟಾಡು. ಈ ಅಕ್ಕಿ ಇರತ್ತೆ, ಅಕ್ಕಿ ತಗೊಂಡು ಹಿಂಗೆ ಕೈ ಹಾಕಿ ಇದು ಮಾಡು, ವೆಟ್ ನೆಲದಲ್ಲಿ ನಡೆಸು, ಅದ್ರೊಳಗೆ ನಡೆಸು, ಪಾರ್ಕಿಗೆ ಕರ್ಕೊಂಡು ಹೋಗು. ಹಿಂಗೆ ಸಾಕಷ್ಟು ಅವರಿಗೆ ಈ ಪೇರೆಂಟು ಪ್ರತಿ ವಾರ ಬಂದು ಭೇಟಿ ಮಾಡ್ತಿದ್ರು ನಮಗೆ. ಪ್ರತಿ ವಾರ ಹೊಸ ಹೊಸ ಒಂದು ಎರಡೆರಡು ಟಾಸ್ಕ್ ಕೊಡ್ತಿದ್ವಿ. ಸಿನ್ಸಿಯರ್ ಆಗಿ ಎರಡೆರಡು ಟಾಸ್ಕ್ ಮಾಡ್ಕೊಂಡು ಬಂದರು ಬಿಕಾಸ್ ವಿ ಹ್ಯಾಡ್ ಡಯಾಗ್ನೋಸ್ಡ್ ಅರ್ಲಿ ಅನ್ಸುತ್ತೆ. ಬೈ 2 years ದಿಸ್ ಚೈಲ್ಡ್ ಸ್ಲೋಲಿ ಸ್ಲೋಲಿ ಸ್ಟಾರ್ಟೆಡ್ ಟಾಕಿಂಗ್ ಅ ಲಿಟಲ್. ಆಲ್ ದೋ ದಟ್ ಸ್ಪೆಕ್ಟ್ರಮ್ ರಿಮೇನ್ಡ್, ಬಟ್ ಹಿ ವಾಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೋಷಿಯಲ್. ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡೋದು, ಅಟ್ ಲೀಸ್ಟ್ ಅವ್ನ ನೀಡ್ಸ್, ಅವನಿಗೇನು ಬೇಕು, ಏನು ಬೇಡ ಅನ್ನೋ ಇದು ಮಾಡ್ತಿದ್ದ. ಅರ್ಲಿ ಥೆರಪಿ ಡೆಫಿನೆಟ್ಲಿ ವಿಲ್ ಹ್ಯಾವ್ ಬೆಟರ್ ಔಟ್ಕಮ್ ಕಂಪೇರ್ ಟು ಡಿಲೇ ಇನ್ ದ ಥೆರಪೀಸ್.
1: ಇವತ್ತಿನ ಈ ವಿಷಯ ಆಟಿಸಂ ಕುರಿತು ತಾವು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮೊದಲನೇದಾಗಿ, ನಿಮ್ಗೆ ಎಲ್ಲೇ ಆದರೂ ಆ ಮಗುವಿನ ಬೆಳವಣಿಗೆ ಕೊರತೆ ಅನಿಸಿದ್ರೆ ದಯವಿಟ್ಟು ಅಕ್ಕಪಕ್ಕದವರಿಗೆ ಕೇಳೋ ಬದಲು ನೀವು ವೈದ್ಯರಿಗೆ ಬಂದು ಮಗುವಿನ ತೋರಿಸ್ರಿ. ಅದನ್ನು ಮುಖ್ಯವಾಗಿ ಆ ಮಗುವಿನ ಅಸೆಸ್ಮೆಂಟ್ ಮಾಡಬೇಕು. ಇವಾಗ ಒಂದು ವೇಳೆ ಅವನಿಗೆ ಆಟಿಸಂ ತರ ಕಾಣಿಸ್ತಿದೆ ಅಂದ ತಕ್ಷಣ ನಾವು ಅದನ್ನ ಲೇಬಲ್ ಮಾಡಿ ತಾ ಇಲ್ಲ, ಅವನಿಗೆ ಎನೇಬಲ್ ಮಾಡ್ತೀವಿ, ಅವನಿಗೆ ಸಪೋರ್ಟ್ ಕೊಡ್ತೀವಿ. ನೀವು ಮನೆಯಲ್ಲಿ ಯಾವ ರೀತಿ ಈ ಮಗುಗೆ ಸಪೋರ್ಟ್ ಮಾಡಬೇಕು, ಯಾವ ರೀತಿ ಇದ್ದು ಅವನ ಬಿಹೇವಿಯರ್ ಏನಾದರೂ ತೊಂದರೆ ಇದ್ರೆ ರಿಪಿಟೇಟಿವ್ ಬಿಹೇವಿಯರ್ ಇದ್ರ ಬಗ್ಗೆ ಹೇಗೆ ಅದ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಅರ್ಲಿ ಡಯಾಗ್ನೋಸಿಸ್ ಇಂದ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ಕ್ಯೂರ್ ಆಗುತ್ತೆ ಅಂತ ಕ್ವಶನ್ಕಿಂತ ಈ ಮಗುವಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ತೀವಿ, ನಾವು ಹೇಗೆ ಅವನಿಗೆ ಇಂಡಿಪೆಂಡೆಂಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಆಟಿಸಂ ಅಂದ ಕೂಡಲೇ ಹೆದರ್ಕೊಳೋಕ್ಕಿಂತ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾಗುವ ಸಹಾಯ ಆ ಮಕ್ಕಳಿಗೆ ಕೊಡೋದ್ರಿಂದ ಬಹಳ ಉತ್ತಮ ಬೆಳವಣಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಟಿಸಂ ಅಂದ್ರೆ ಭಯ ಪಡೋದು ಬೇಡ, ಅದನ್ನು ಬೇಗವಾಗಿ ಸ್ವೀಕರಿಸುವುದು, ಅದಕ್ಕೆ ಅರ್ಥ ಮಾಡಿಕೊಳ್ಳುವುದು, ಮತ್ತು ಆ ಮಗುವಿಗೆ ಬೇಕಾದ ಸಹಾಯ ಮಾಡುವುದು ಬಹಳ ಮುಖ್ಯ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಟಿಸಂ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಎಳ್ಳೂರು ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣಿಕರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಅಡುಗೆ ಅರಮನೆ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇವಾಗ ನಾವು ಕಾಳುಗಳನ್ನ ತಿನ್ನೋದ್ರಿಂದ ನಮಗೆ ಬಹಳಷ್ಟು ಪ್ರಯೋಜನ ಇದೆ. ಅಂದ್ರೆ ಇವಾಗ ಹೆಸರು ಕಾಳನ್ನ ಮೊಳಕೆ ಬರೆಸಿ ತಿನ್ನೋದ್ರಿಂದ ಅದರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತು. ಹಾಗೇನೆ ಅದರ ಸಿಪ್ಪೆಯಲ್ಲೂ ಕೂಡ ಅಷ್ಟೇ ಪ್ರಮಾಣದ ಪೌಷ್ಟಿಕಾಂಶ ಇರುತ್ತೆ. ಅದರ ಸಿಪ್ಪೆಯಲ್ಲಿ ನಮ್ಗೆ ನಾರಿನಂಶ ಸಿಗುತ್ತೆ. ಇದು ನಮ್ಮ ಹೃದಯಕ್ಕೆ ಬಹಳಷ್ಟು ಒಳ್ಳೆಯದು. ಈ ರೀತಿಯಾಗಿ ನಾವು ತಿನ್ನುವಂತಹ ಪ್ರತಿಯೊಂದು ಕಾಳುಗಳಲ್ಲೂ ಸಹ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಗುಣವಿದೆ, ಹಾಗೇನೆ ಆರೋಗ್ಯಕರವಾದ ಗುಣ ಇದೆ. ಈಗ ಪ್ರೋಟೀನ್ ಅಂಶ ನಮ್ಗೆ ಈ ಕಾಳುಗಳಲ್ಲಿ ಮೊಳಕೆ ಬರಿಸಿದಂತಹ ಕಾಳುಗಳಲ್ಲಿ ಸಿಗೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಪ್ರೋಟೀನ್ ಪೌಡರ್ ಅನ್ನ ಹುಡುಕಿಕೊಂಡು ಹೋಗುವಂತಹ ಅವಶ್ಯಕತೆನೇ ಇರೋದಿಲ್ಲ. ಒಂದೊಂದು ದಿನ ಒಂದೊಂದು ಕಾಳು ತಿಂದ್ರೆ ನಾವು ಒಂದು ತಿಂಗಳು ಒಂದೊಂದು ಕಾಳು ತಿನ್ನಬಹುದು. ಅಷ್ಟು ರೀತಿಯ ಕಾಳುಗಳು ನಮ್ಮಲ್ಲಿವೆ. ಅಂದ್ರೆ ಒಂದು ದಿನ ಒಂದು ಕಾಳನ್ನ ಇನ್ನೊಂದು ದಿನ ತಿನ್ಬೇಕು ಅಂದ್ರೆ ನಮ್ಗೆ ಒಂದು ತಿಂಗಳ ಕಾಲ ಬೇಕಾಗುತ್ತೆ. ಅಂದ್ರೆ ಈ ಕಾಳಿನ ಒಂದು ದಿನ ತಿಂದ ಕಾಳನ್ನ ಇನ್ನೊಂದು ದಿನ ತಿನ್ಬೇಕು ಅಂದ್ರೆ ಒಂದು ತಿಂಗಳು ಬೇಕಾಗುತ್ತೆ ನಮಗೆ. ಅಷ್ಟು ವಿಧವಾದ ಕಾಳುಗಳು ನಮ್ಮಲ್ಲಿವೆ. ಹಾಗಾಗಿ ಇವತ್ತು ನಾನು ಈ ಕಾಳುಗಳನ್ನ ಬಳಸಿ ಯಾವ ರೀತಿಯಾಗಿ ಸಾರನ್ನ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ದಿನಾ ದಿನ ಬೇಳೆ ಸಾರನ್ನ ತಿಂದು ಬೇಜಾರಾಗಿದ್ರೆ ದಿನಾ ದಿನ ಬೇಳೆ ಸಾರು ಮಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ಬೇರೆ ಬೇರೆ ರೀತಿಯ ಕಾಳುಗಳನ್ನ ಬಳಸಿ ನಾವು ಯಾವ ರೀತಿಯಾಗಿ ಸಾರುಗಳನ್ನ ಮಾಡಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 4-5 ತರದ ಕಾಳುಗಳನ್ನ ಸೇರಿಸಿ ಮಿಕ್ಸ್ ಆಗಿ ಕಾಳಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಕಾಳಿನ ಸಾರನ್ನು ಮಾಡಲಿಕ್ಕೆ 200 ಗ್ರಾಂನಷ್ಟು ಹೆಸರುಕಾಳು, ಕಡಲೆಕಾಳು, ಬಟಾಣಿ, ಅಲಸಂದಿ ಈ ಕಾಳುಗಳನ್ನ ನೀವು ಓವರ್ ನೈಟ್ ನೆನೆಸಿಟ್ಕೊಳ್ಬೇಕಾಗುತ್ತೆ. ಆಮೇಲೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಒಂದು ಮಿಕ್ಸಿ ಜಾರ್ಗೆ 1 ಕಪ್ 1 ಕೊಬ್ಬರಿ ತುರಿ, 1 ಸ್ಪೂನ್ ಗಸಗಸೆ, 1/2 ಇಂಚು ಚಕ್ಕೆ, 4 ಲವಂಗ, 1/2 ಇಂಚು ಶುಂಠಿ, 6-8 ಬೆಳ್ಳುಳ್ಳಿಯ ಸುಳುಗಳನ್ನ ಹಾಕಿ ನೀರನ್ನ ಹಾಕದೆ ಮೊದಲಿಗೆ ಅದನ್ನ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ನೀವು ನೀರನ್ನೇನಾದ್ರೂ ಫಸ್ಟಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೀವು ಹಾಕಿದಂತಹ ಗಸಗಸೆ ಚೆನ್ನಾಗಿ ನುರಿಯೋದಿಲ್ಲ. ಹಾಗಾಗಿ ಮೊದಲಿಗೆ ನೀರನ್ನ ಹಾಕೊಳ್ಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಅದು ಪೇಸ್ಟ್ ಆದ್ಮೇಲೆ ಅದಕ್ಕೇನೆ 1 ಮೀಡಿಯಂ ಸೈಜ್ನ ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಳ್ಳಿ. ಹಾಗೇನೆ 2 ಮೀಡಿಯಂ ಸೈಜ್ನ ಈರುಳ್ಳಿನ ಕೂಡ ಕಟ್ ಮಾಡಿ ಹಾಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಚಮಚದಷ್ಟು ಖಾರದ ಪುಡಿ, 1/2 ಚಮಚದಷ್ಟು ಧನಿಯಾ ಪುಡಿಯನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ. ಈ ಪೇಸ್ಟ್ ರೆಡಿ ಆದ್ಮೇಲೆ ಈ ಸಾರನ್ನ ನೀವು ಕುಕ್ಕರ್ ನಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗುತ್ತೆ, ಹಾಗೇನೆ ಬೇಗ ಕೂಡ ಆಗುತ್ತೆ. ಹಾಗಾಗಿ 1 ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ 1/2 ಚಮಚದಷ್ಟು ಸಾಸಿವೆಯನ್ನ ಹಾಕಿ, ಸಾಸಿವೆ ಚಟಪಟ ಅಂದ ಮೇಲೆ ಮೀಡಿಯಂ ಸೈಜ್ನ 1 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಆಮೇಲೆ ಅದಕ್ಕೇನೆ 8-10 ಕರಿಬೇವಿನ ಎಲೆಗಳನ್ನ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ನೆನೆಸಿಟ್ಟಂತಹ ಕಾಳುಗಳನ್ನ, ನೀವೀಗ ಮೊದಲೇ ಹೇಳಿದ್ನಲ್ವಾ 200 ಗ್ರಾಂನಷ್ಟು ಕಾಳುಗಳು ಅಂತ, ಹೆಸರುಕಾಳು, ಕಡಲೆಕಾಳು, ಬಟಾಣಿ, ಅಲಸಂದೆ ಈ ಕಾಳು ನೆನೆಸಿದಂತಹ ಈ ಕಾಳುಗಳನ್ನ ಹಾಕಿ, ಆಮೇಲೆ 2 ಆಲೂಗಡ್ಡೆಯನ್ನ ಮೇಲಿನ ಸಿಪ್ಪೆಯನ್ನ ತೆಗೆದು ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿ ಆಲೂಗಡ್ಡೆಯನ್ನು ಸಹ ಹಾಕೊಳ್ಳಿ. ಹಾಗೇನೆ ಅದಕ್ಕೇನೆ 1 ಮೀಡಿಯಂ ಸೈಜ್ನ ಬದನೆಕಾಯಿಯನ್ನು ಕೂಡ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿ ಹಾಕೊಳ್ಳಿ. ಅದರ ಮೇಲೆ 1/2 ಸ್ಪೂನ್ನಷ್ಟು ಅರಿಶಿನವನ್ನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ 3-4 ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಆಮೇಲೆ ಅದಕ್ಕೇನೆ ನೀವೇನ್ ರುಬ್ಬಿಟ್ಕೊಂಡಿರ್ತೀರಲ್ವಾ ಆ ಮಿಶ್ರಣವನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷಗಳ ಕಾಲ ಮತ್ತೆ ಅದನ್ನ ಚೆನ್ನಾಗಿ ಬೇಯಿಸಿ. ಯಾಕಿಲ್ಲಿ ಮತ್ತೆ 2-3 ನಿಮಿಷಗಳ ಕಾಲ ಬೇಯಿಸ್ಲಿಕ್ಕೆ ಹೇಳಿದೆ ಅಂದ್ರೆ, ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಹಸಿ ವಾಸನೆ ಹೋದ್ಮೇಲೆ ನೀವು ಇಲ್ಲಿ ನೀರ್ ಹಾಕ್ಬೇಕಾಗುತ್ತೆ. ಹಾಗಾಗಿ 2-3 ನಿಮಿಷಗಳ ಕಾಲ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷಗಳ ಕಾಲ ಅದನ್ನ ನೀವು ಬೇಯಿಸಿದ ಮೇಲೆ ಅದಕ್ಕೆ ನಿಮಗೆ ಎಷ್ಟು ತೆಳಬೇಕೋ ಅಷ್ಟು ನೋಡ್ಕೊಂಡು, ಅಂದ್ರೆ ನೀವು ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಜೊತೆಗೆ ತಿಂತೀನಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇಲ್ಲ ನೀವು ಅನ್ನದ ಜೊತೆಗೆ ಊಟ ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಕುದಿನ ಕುದಿಸ್ಕೊಳ್ಳಿ. 1 ಕುದಿ ಕುದ್ಮೇಲೆ ಕುಕ್ಕರ್ನ ಮುಚ್ಚಳವನ್ನ ಮುಚ್ಚಿ 1-3 ವಿಷಲನ್ನ ಕೂಗಿಸ್ಕೊಂಡ್ರೆ ನಿಮ್ಗೆ ಮಿಕ್ಸ್ ಕಾಳಿನ ಸಾರು ರೆಡಿ ಆಗುತ್ತೆ. ಎಷ್ಟು ಸುಲಭವಾಗಿ ಮಾಡಬಹುದಲ್ವಾ ಈ ಒಂದು ಮಿಕ್ಸ್ ಕಾಳಿನ ಸಾರನ್ನ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ.

0: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಅಲಸಂದೆ ಕಾಳನ್ನ ಬಳಸಿ, ಯಾವಾಗ್ಲೂ ನಾವು ಮಾಡ್ತೀವಿ ಅಲಸಂದೆ ಕಾಳನ್ನ ಬಳಸಿ ಏನ್ ಮಾಡ್ತೀವಿ, ಪಲ್ಯವನ್ನ ಮಾಡ್ತೀವಿ. ಆದ್ರೆ ಇವತ್ತು ನಾನು ಅಲಸಂದೆ ಕಾಳುಗಳನ್ನ ಬಳಸಿ ಯಾವ ರೀತಿ ಸಾರನ್ನ ಮಾಡೋದು ಅಂತ ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಲಸಂದೆ ಕಾಳಿನ ಸಾರನ್ನ ಮಾಡ್ಲಿಕ್ಕೆ 1 ಕಪ್ ಅಲಸಂದೆ ಕಾಳನ್ನ ಕ್ಲೀನ್ ಆಗಿ ತೊಳೆದು 1/2 ಗಂಟೆ ಕಾಲ ನೆನೆಸಿಡಿ. ನೆಂದ ಅಲಸಂದೆ ಕಾಳುಗಳನ್ನ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ, 1/2 ಕಪ್ನಷ್ಟು ನೀರು ಬೇಕಾಗುತ್ತೆ. 2 ಕಪ್ನಷ್ಟು ನೀರನ್ನ ಹಾಕಿ 1-3 to 4 ವಿಷಲನ್ನ ಕೂಗಿಸ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಅಲಸಂದೆ ಕಾಳುಗಳನ್ನ ಬೇಯಿಸಿದ ಮೇಲೆ 1 ಪಾತ್ರೆಗೆ 1 ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ 1/2 ಸ್ಪೂನ್ ಸಾಸಿವೆಯನ್ನ ಹಾಕಿ, ಸಾಸಿವೆ ಚಟಪಟ ಅಂದ ಮೇಲೆ ಅದಕ್ಕೆ 1 ಈರುಳ್ಳಿಯನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಹಾಗೇನೆ 8-10 ಕರಿಬೇವಿನ ಎಲೆಗಳನ್ನ ಹಾಕೊಳ್ಳಿ. ಸ್ವಲ್ಪ ಈರುಳ್ಳಿ ಬ್ರೌನ್ ಆಗುವವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಅದಕ್ಕೆ 1 ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನ ಹಾಕಿ, ಟೊಮೆಟೊ ಹಣ್ಣು ಮೆತ್ತಗಾಗಬೇಕು ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಹಣ್ಣು ಮೆತ್ತಗಾದ ಮೇಲೆ ಅದಕ್ಕೆ 2 medium-sized ಬದನೆಕಾಯಿಗಳನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಅದಕ್ಕೆನೆ ಹಾಕೊಳ್ಳಿ. ಬದನೆಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ನಿಮ್ ಕಡೆ ಸಾಂಬಾರ್ ಮಸಾಲ ಇದ್ರೆ ಅದನ್ನು ಕೂಡ ಬೇಕಾದ್ರೂ ಹಾಕಬಹುದು, ಇಲ್ಲ ಅಂದ್ರೆ 2 ಸ್ಪೂನ್ MTR ಮಸಾಲೆ ಅಥವಾ ಯಾವ್ದಾದ್ರೂ ರೆಡಿಮೇಡ್ ಸಾಂಬಾರ್ ಮಸಾಲವನ್ನು ಬೇಕಾದ್ರೂ ನೀವು ಇಲ್ಲಿ ಹಾಕೋಬಹುದು. 2 ಸ್ಪೂನ್ ಮಸಾಲೆವನ್ನ ಹಾಕಿದ್ಮೇಲೆ ಅದಕ್ಕೆ 1/2 ಸ್ಪೂನ್ ಅರಿಶಿನ ಪುಡಿಯನ್ನ ಹಾಕಿ, ಆಮೇಲೆ ನೀವು ಇವಾಗ ಬೇಯಿಸಿಟ್ಕೊಂಡಿರ್ತೀರಲ್ವಾ ಆ ಅಲಸಂದೆ ಕಾಳುಗಳನ್ನು ಕೂಡ ಅದಕ್ಕೆನೆ ಹಾಕಿ, ಆಮೇಲೆ 1/4 ಬಟ್ಟಲಿನಷ್ಟು ತೆಂಗಿನ ತುರಿಯನ್ನ ಪೇಸ್ಟ್ ಮಾಡಿ ಅದಕ್ಕೆನೆ ಹಾಕೊಳ್ಬೇಕಾಗುತ್ತೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಹುಳಿನ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕೋಬಹುದು, ಹೆಚ್ಚು ಕಡಿಮೆ ಬೇಕಾದ್ರೂ ಹಾಕಬಹುದು. ಆಮೇಲೆ ಸ್ವಲ್ಪ ನೀರನ್ನ ಹಾಕಿ 1-5 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನಿಮಗೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅಲಸಂದೆ ಕಾಳಿನ ಸಾರು ರೆಡಿಯಾಗುತ್ತೆ.
1: ಎಲ್ಲರಿಗೂ ನಮಸ್ಕಾರ,
2: ನಾನು ಸೀಮಾ ಲಾಡ್ಕರ್, IPS, DCP, ಲಾ ಅಂಡ್ ಆರ್ಡರ್, ಬೆಳಗಾವಿ ಸಿಟಿ.
1: ಇವತ್ತಿನ ದಿನ ನಾನು ಕೆಎಲ್ಇ ವೇಣುಧ್ವನಿಗೆ ಭೇಟಿ ನೀಡಿರ್ತೇನೆ. ದ ಕಾನ್ಸೆಪ್ಟ್ ಕಾಲ್ ಅಂಡ್ ಸಾಲ್ವ್, ನೊಂದವರ ಧ್ವನಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಒಂದು ವಿನೂತನವಾಗಿ ಇವರು ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಆಫ್ COVID-19 2 ತಿಂಗಳಿಂದ ಸಾಕಷ್ಟು ಜನರು ನೊಂದಿದ್ದಾರೆ, ಕಷ್ಟದಲ್ಲಿದ್ದರು. ಅವರಿಗೆ ಒಂದು ಸೇವೆ ಕೊಡಬೇಕು ಅಂತ ಹೇಳಿ, ಒಂದು ಚಿಕ್ಕ ಸೇವೆ ಅಂದರೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವರಿದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿದಿನ ಎಕ್ಸೆಪ್ಟ್ ಸಂಡೇ 6:30 to 7 ವರೆಗೂ ಕಾಲ್ಸ್ ರಿಸೀವ್ ಮಾಡ್ತಾರೆ. ಯಾರೇ ತೊಂದರೆಯಲ್ಲಿರಲಿ, ಅವ್ರಿಗೆ ಕಿಟ್ ರೇಷನ್ ಇರಲಿಕ್ಕಿಲ್ಲ ಅನ್ಸುತ್ತೆ, ಚಿಕ್ಕ ಚಿಕ್ಕದು ಕೆಲಸಗಳು ಏನಾದರೂ ಅವ್ರಿಗೆ ಬೇಕಾಗಿದ್ದರೆ ಅವರು ಇವ್ರಿಗೆ ಕರೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಟೀಮ್ ಇದೆ, ತುಂಬ ಚೆನ್ನಾಗಿರೋ ಟೀಮ್ ಇದೆ. ಅವರು ಅವ್ರನ್ನ ಅಪ್ರೋಚ್ ಮಾಡಿ ಜೆನ್ಯುನಿಟಿನ ತೊಗೊಂಡು ಅವ್ರಿಗೆ ಆದಷ್ಟು ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಕಂಗ್ರಾಚುಲೇಟ್ ದೆಮ್ ಆ್ಯಂಡ್ ಐ ಎನ್ಕರೇಜ್, ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಟುಡೇ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಮೊಳಕೆ ಕಟ್ಟಿದ ಹುರುಳಿ ಕಟ್ಟಿನ ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಹುರುಳಿ ಕಾಳುಗಳನ್ನ ಉಪಯೋಗಿಸಿರೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಇವಾಗ ಮಳೆಗಾಲದಲ್ಲಿ ತುಂಬಾ ಚಳಿ ಇರುತ್ತಲ್ವಾ, ಇದು ಹುರುಳಿ ಕಾಳು ಅನ್ನುವಂಥದ್ದು ನಮಗೆ ನಮ್ಮ ದೇಹಕ್ಕೆ ಉಷ್ಣತೆಯನ್ನ ಒದಗಿಸಿಕೊಡುತ್ತೆ. ಹಾಗಾಗಿ ಹುರುಳಿ ಕಾಳುಗಳನ್ನ ನಾವು ಹೆಚ್ಚಾಗಿ ಮಳೆಗಾಲದಲ್ಲೇ ಯೂಸ್ ಮಾಡ್ತೀವಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಮೊಳಕೆ ಕಟ್ಟಿದ ಹುರುಳಿ ಕಟ್ಟಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಈ ಮೊಳಕೆ ಕಟ್ಟಿದ ಹುರುಳಿ ಸಾರಿಗೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಮೊಳಕೆ ಕಟ್ಟಿದ ಹುರುಳಿ ಕಾಳು ಅಂದ್ರೆ ನೀವು ಇವಾಗ ಮೊದ್ಲಿಗೆನೆ 2 ದಿವಸ ಮುಂಚಿತವಾಗಿನೇ ಈ ಹುರುಳಿ ಕಾಳುಗಳನ್ನ ನೆನೆಸಿ ಹಾಕ್ಬೇಕಾಗುತ್ತೆ. ಅಂದ್ರೆ ನೀವು 2 ದಿನ ಬಿಟ್ಟು ಸಾರ್ ಮಾಡ್ತೀನಿ ಅಂದ್ರೆ ಮುಂಚಿತವಾಗಿನೇ ನೆನೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಈ ಹುರುಳಿ ಕಾಳಿಗೆ ಮೊಳಕೆ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಮೊಳಕೆ ಬರೆಸಿ ನೀವು ಮುಂಚೆನೆ ಇಟ್ಕೋಬೇಕಾಗುತ್ತೆ. ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಮೊಳಕೆ ಕಟ್ಟಿದ ಹುರುಳಿ ಕಾಳು 2 ಬಟ್ಟಲು, ಆಮೇಲೆ 2 ಕಟ್ ಮಾಡಿದಂತಹ ಈರುಳ್ಳಿ, ಆಮೇಲೆ 2 ಮೀಡಿಯಂ ಸೈಜ್ನ ಕಟ್ ಮಾಡಿದಂತಹ ಆಲೂಗಡ್ಡೆ, 2 ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿದಂತಹ ಬದನೆಕಾಯಿ, 1/2 ಬಟ್ಟಲು ತೆಂಗಿನ ತುರಿ, 2 ಸ್ಪೂನ್ ಧನಿಯಾ ಪುಡಿ, 1 ಹೆಚ್ಚಿದಂತಹ ಟೊಮೊಟೊ ಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಮಚ ಹುರಿದಂತಹ ಗಸಗಸೆ, 1 ಚಮಚ ಪುಟಾಣಿ, 1 ಇಂಚು ಚಕ್ಕೆ, 4 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಮಚ ಖಾರದ ಪುಡಿ, 1/2 ಚಮಚ ಅರಿಶಿಣ ಪುಡಿ, ಹಾಗೆಯೇ 1/2 ಚಮಚ ಸಾಸಿವೆ, 2-3 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೊಳಕೆ ಕಟ್ಟಿದ ಹುರುಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ 1 ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1 ಹೆಚ್ಚಿದ ಈರುಳ್ಳಿ ಮತ್ತೆ 1 ಹೆಚ್ಚಿದಂತಹ ಟೊಮೊಟೊ ಹಣ್ಣನ್ನ ಹಾಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಅದಕ್ಕೆ 1 ಚಮಚ ಹುರಿದಂತಹ ಗಸಗಸೆಯನ್ನ, 2 ಚಮಚ ಧನಿಯಾ ಪುಡಿಯನ್ನ, 1 ಚಮಚ ಖಾರದ ಪುಡಿಯನ್ನ, 1/2 ಚಮಚ ಅರಿಶಿಣ, 1/2 ಬಟ್ಟಲು ಕೊಬ್ಬರಿ ತುರಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಎಸಳು, 1 ಇಂಚು ಶುಂಠಿ, 1 ಚಮಚ ಪುಟಾಣಿ, 4 ಲವಂಗ, 1 ಇಂಚು ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಅದನ್ನ ನುಣ್ಣಗೆ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಈ ಪೇಸ್ಟ್ ರೆಡಿ ಆದ್ಮೇಲೆ 1 ಕುಕ್ಕರ್ಗೆ 2 ಕಪ್ನಷ್ಟು ಮೊಳಕೆ ಬಂದಂತಹ ಹುರುಳಿ ಕಾಳುಗಳನ್ನ ಹಾಕಿ, ಅದಕ್ಕೆ 2 ಮೀಡಿಯಂ ಸೈಜ್ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನ, ಹಾಗೆಯೇ 2 ಮೀಡಿಯಂ ಸೈಜ್ನ ಕಟ್ ಮಾಡಿದಂತಹ ಬದನೆಕಾಯಿಯನ್ನ ಹಾಕೊಳ್ಳಿ. ಅದನ್ನ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನೀವು ರುಬ್ಬಿದಂತಹ, ಈಗ ನಾ ಹೇಳಿದ್ನಲ್ವಾ, ಆ ರುಬ್ಬಿದಂತಹ ಮಿಶ್ರಣವನ್ನ ಹಾಕಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಥಿಕ್ನೆಸ್ ಬೇಕು ನೋಡಿ ಆ ಪ್ರಮಾಣದಲ್ಲಿ ನೀರನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ವಿಶಲ್ ಅನ್ನ ಕೂಸ್ಕೊಂಡ್ರೆ ನಿಮಗೆ ಮೊಳಕೆ ಕಟ್ಟಿದ ಹುರುಳಿ ಸಾರು ರೆಡಿಯಾಗುತ್ತೆ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಕಡಲೆಕಾಳು ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಡಲೆಕಾಳು ಸಾರು ಮಾಡೋದಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 2 ಬಟ್ಟಲು ಓವರ್ ನೈಟ್ ನೆನೆದಂತಹ ಕಡಲೆಕಾಳು, 2 ಆಲೂಗಡ್ಡೆ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿದ್ದು, 1/2 ಬಟ್ಟಲು ತೆಂಗಿನ ತುರಿ, 2 ಸ್ಪೂನ್ ಧನಿಯಾ ಪುಡಿ, 1 ಹೆಚ್ಚಿದಂತಹ ಟೊಮೆಟೊ ಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಮಚ ಹುರಿದ ಗಸಗಸೆ, 1 ಚಮಚ ಖಾರದ ಪುಡಿ, 1/2 ಚಮಚ ಅರಿಶಿಣ, 1/2 ಚಮಚ ಸಾಸಿವೆ, 2-3 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡಲೆಕಾಳು ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕಿ, ಅದಕ್ಕೆ 1 ಹೆಚ್ಚಿದಂತಹ ಈರುಳ್ಳಿಯನ್ನ, ಹಾಗೇನೆ 1 ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ಅದಕ್ಕೆ 1 ಚಮಚ ಖಾರದ ಪುಡಿ, 2 ಚಮಚ ಧನಿಯಾ ಪುಡಿ, 1 ಚಮಚ ಹುರಿದ ಗಸಗಸೆ, 1 ಇಂಚು ಚಕ್ಕೆ, 4 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಈ ಪೇಸ್ಟ್ ರೆಡಿ ಆದ್ಮೇಲೆ 1 ಕುಕ್ಕರಿಗೆ 2 ಸ್ಪೂನ್ ಎಣ್ಣೆಯನ್ನ ಹಾಕಿ ನೆನೆಸಿದಂತಹ 2 ಬಟ್ಟಲು ಕಡಲೆಕಾಳುಗಳನ್ನ ಹಾಕಿ, ಕಡಲೆಕಾಳುಗಳನ್ನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನೀವು ರುಬ್ಬಿದಂತಹ ಮಿಶ್ರಣವನ್ನ ಹಾಕಿ, 2 ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 3-4 ವಿಷಲ್ ಅನ್ನ ಕೂಗಿಸ್ಕೊಂಡ್ರೆ ನಿಮಗೆ ಕಡಲೆಕಾಳು ಸಾರು ರೆಡಿಯಾಗುತ್ತೆ. ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆದವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

0: बेळगाव मधील केली बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केली बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केली बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ ಈ ವಿಶೇಷ ಆಫರ್ 31 August 2026 ಮಾತ್ರ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ ನಿಯಮಗಳು ಅನ್ವಯ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ, ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್, 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ

0: ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು, ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪ್ರವೀಣ್ BV ಹಾಗೂ ಪ್ರದೀಪ್ BV ಅವರ ಧ್ವನಿಯಲ್ಲಿ ಹಗೆಯೋ ಯಾವುದಿದು

0: ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಹಳೆ ರೇಡಿಯೋ, ಚಿತ್ರ ಕೆಂಪೇಗೌಡ, ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ, ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.
1: ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ
2: ವಾರ್ತೆಗಳು. ಈಗ ಹವಾಮಾನ ವರದಿ. ಕೆಂಪಾ ಕೆಂಪಿ ಇಬ್ಬರಿಗೂ ಪ್ರೀತಿ ಮಿತಿ ಮೀರಿ ದೈಹಿಕ ಉಷ್ಣಾಂಶ 60 ಡಿಗ್ರಿ ದಾಟಿದೆ. ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಹೊಗೆ ಏಳುವ ಸಾಧ್ಯತೆಗಳಿದೆ.
1: ಹಳೆ ರೇಡಿಯೋ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ. ಮುಂದಿನ ಗೀತೆ ಲೈಫ್ ಇಷ್ಟೇನೆ. ಗಾಯಕರು ಚೇತನ್ ಸೋಸ್ಯಾಕ್ ಹಾಗೂ ಅಕ್ಷತಾ. ಚಿತ್ರ ಪಂಚರಂಗಿ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮಾನವನಾಗಿ ಹುಟ್ಟಿದ ಮೇಲೆ. ಚಿತ್ರ ಜೀವನ ಚೈತ್ರ. ಗಾಯಕರು ಮಂಜುಳಾ ಗುರುರಾಜ್ ಹಾಗೂ ಡಾಕ್ಟರ್ ರಾಜ್ಕುಮಾರ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ವಾಲೇಕುಂ ಅಸ್ಸಲಾಂ. ಗಾಯಕರು ಹೇಮಂತ್, ಸಂಗೀತ ನಿರ್ದೇಶಕರು ನಾಗೇಂದ್ರ ಪ್ರಸಾದ್, ಚಿತ್ರ ಅಂಬರೀಷ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ ಈ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮಾಮು ಮಾಮು ಚಿತ್ರ ಮಾಣಿಕ್ಯ. ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಪ್ರಿಯಾ. ಸಾಹಿತ್ಯ ಕವಿರಾಜ್. ಹಾಡನ್ನ ಕೇಳಿ ಆನಂದಿಸಿ.

0: ರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
4: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 938-005645.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380506483.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केली अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH प्लस MPH हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NASC कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साइटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर JNMC कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
4: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿ ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಶ್ಲಾಘಿಸಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಆಲಪ್ಪುಳದಲ್ಲಿ ನಡೆಯಲಿರುವ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣಂ ತಿಟ್ಟಕ್ಕೆ ತೆರಳಿ ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ದೋಣಿ ಸ್ಪರ್ಧೆಯಲ್ಲಿ ಒಂದಾದ ಅರುಣ್ಮುಳ ಜಲೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪರಾಷ್ಟ್ರಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟ್ರಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ಇಂದು ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೇವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕತೆಯ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು, ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಬೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆದರ್ಶಗಳಿಗೆ ಬದ್ಧವಾಗಿರುವ ರಾಷ್ಟ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರು ಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ ಪ್ರಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ, ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರು ಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: दोस्तों आफ्टर ऑल दिस इयर्स बिटवीन 2000 टू 2010 एक ऐसा एरा आया जहां आइटम सॉन्ग्स डांस नंबर्स काफी पॉपुलर हुए. आपने भी कई सारे डांस नंबर्स और ऐसे आइटम सॉन्ग्स पे जो है ठुमके जरूर लगाए होंगे. ऑल दीज हाई एनर्जी ट्रैक्स ऑफन फीचर्स कैची बीट्स एंड बिकम मेजर अट्रैक्शंस फॉर द पीपल एंड द यूथ. मतलब ये यूथ में बहुत पॉपुलर हुए थे और आप देखा होगा पार्टीज और जो भी होते क्लब्स वगैरह में गानों का बहुत यूज हुआ था. ऑल दीज इयर्स बॉलीवुड म्यूजिक काफी ज्यादा इवॉल्व कर चुका है विद द टच ऑफ फर्दर डाइवर्सिफिकेशन एंड डाइवर्स म्यूजिक स्टाइल्स. कंपोजर्स जो है हर म्यूजिक पर जैसे इलेक्ट्रॉनिक फ्यूजन हिंदी म्यूजिक पर एक्सपेरिमेंट कर रहे थे, ऑडियंस को एक अलग एक्सपीरियंस देने की कोशिश कर रहे थे. अब हम आपको सुनाते हैं ऐसे ही कैची बीट्स और डांस नंबर्स. तो टेंशन को कर दीजिए एकदम बाय बाय और सुनते रहिए हमारा शो बी रिलैक्स ओनली ऑन वेनु ध्वनि 90.4 KLE कनसूपर.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತದೆ ಕಾಲ್ಗೆಜ್ಜೆ ಮಹೋತ್ಸವ, ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550887777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.